ಶುಭೋದಯ. ಸಮಯ ಸರಿಯಾಗಿ 5:59 ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 9ನೇ ದಿನ, ಅಂದರೆ 2026ನೇ ಇಸ್ವಿ, ಮೇ ತಿಂಗಳ 30ನೇ ತಾರೀಕು ಶನಿವಾರ. ಇದೀಗ ಸಮಯ ಸರಿಯಾಗಿ 5:59. ಎಲ್ಲ ಕೇಳುಗರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಮಾಡ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

0: ಸಮಯ 6:01 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮಗಳನ್ನ ಆರಂಭಿಸ್ತಾ ಇದ್ದೇವೆ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಎಫ್ಎಂ ರೈನ್ಬೋ 101.3 ಸಮಯ ಸರಿಯಾಗಿ 6:10. ಇದು ಆಕಾಶವಾಣಿ ಬೆಂಗಳೂರು ಕನ್ನಡ ಕಾಮನಬಿಲ್ಲು 101.3. ಇದೀಗ ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ನಾದಾರ್ಚನೆ ಕಾರ್ಯಕ್ರಮ

0: ನೀರು ನೀರಾವರಿ ಸರ್ಎಂ ವಿಶ್ವೇಶ್ವರಯ್ಯ.
1: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
3: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
2: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
3: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ,
2: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್.
5: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಂಚಿತಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಸರ್ ನಮಸ್ಕಾರ.
6: ನಮಸ್ಕಾರ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ನೀರು ನೀರಾವರಿ ವಿಶ್ವೇಶ್ವರಯ್ಯ ಜಲ ನಿಗಮದ ಬಗ್ಗೆ, ಹಾಗೇನೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ತೆಗೆದುಕೊಂಡಂತಹ ವಿಶೇಷವಾದಂತಹ ಯೋಜನೆಗಳಾದಂತಹ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಎಲ್ಲ ಮಾತಾಡ್ತೀವಿ ಸರ್. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ ಸರ್.
6: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಣ್ಣ ಚಿತ್ತಯ್ಯ ಅಂತ. ನಾನು ತುಮಕೂರು ಜಿಲ್ಲೆ ಪಾವಡ ತಾಲೂಕು ಸಿಂಗರೆಡ್ಡಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ನಾನು ಓದಲ್ಲಿ ಎಲ್ಲರಿಗಿಂತ ಮುಂದೆನೆ ಇದ್ದೆ ಅನ್ಸುತ್ತೆ. ನಾವು ಟೆಂತಲ್ಲಿ ನಮ್ಮ ಸ್ಕೂಲ್ಗೆ ನಾನೊಬ್ಬನೇ ಫಸ್ಟ್ ಕ್ಲಾಸ್ ಬಂದಿದ್ದು, ಮತ್ತೆ ಡಿಪ್ಲೊಮಾದಲ್ಲೂ ನಾನು ಸ್ಟೇಟ್ಗೆ ನಾನು 6th ಪ್ಲೇಸ್ ಬಂದೆ. ಸ್ವಲ್ಪ ಕಷ್ಟ ಗೊತ್ತಿತ್ತಲ್ಲ, ಚೆನ್ನಾಗಿ ಓದಿಂದನೇ ನಾವು ಮುಂದೆ ಬರ್ಬೋದು ಅಂತಂದು ಹೇಳಿ ಇದ್ವಿ. ಓದು ಇಲ್ಲಿಗೆ ನಮ್ಮನ್ನ ಮುಟ್ಟಿಸಿದೆ. ತದನಂತರ 1983-86 ಸರ್ಕಾರಿ ಪಾಲಿಟೆಕ್ನಿಕ್ ತುಮಕೂರಲ್ಲಿ ನಾನು ಡಿಪ್ಲೊಮೋ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದೆ. ತದನಂತರ ನಾನು ಇಂಜಿನಿಯರಿಂಗ್ 1986-90 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ 10th ರ್ಯಾಂಕ್ ಪಡೆದುಕೊಂಡು ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ನಾನು ಮುಗಿಸಿದ್ದೀನಿ. ಬಟ್ ನಾನು ಎಲ್ಲರಿಗೂ ಹೇಳೋದು, ಕ್ವಾಲಿಟಿ ಎಜುಕೇಷನ್ ಇಸ್ ದಿ ಓನ್ಲಿ ಆನ್ಸರ್. ವಿದ್ಯೆಗಿನ್ನ ಯಾವುದು ಇದಿಲ್ಲ ಅಂತಂದಂತಾರಲ್ಲ, ಟೈಮ್ಲಿ ಕ್ವಾಲಿಟಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನೀಡ್ ಆಫ್ ದಿ ಅವರ್. ನಮ್ಮ ಇದರಲ್ಲಿ ಆ ಥರ ಎಲ್ಲ ನಮ್ಮ ತಳ ಸಮುದಾಯಗಳ ಸಮುದಾಯಕ್ಕೆ ನಾನು ಹೇಳೋದು, ಕ್ವಾಲಿಟಿ ಎಜುಕೇಷನ್ ಇಸ್ ದಿ ಓನ್ಲಿ ಆನ್ಸರ್ ಫಾರ್ ದೀಸ್ ಕಮ್ಯುನಿಟೀಸ್ ಟು ಕಮ್ ಟು ದಿ ಮೇನ್ ಸ್ಟ್ರೀಮ್. ನಾನು ಬರೀ ಎಜುಕೇಷನ್ ಹೇಳಲ್ಲ, ಗುಣಾತ್ಮಕ ಶಿಕ್ಷಣ. ದಿಸ್ ಇಸ್ ದಿ ಎರಾ ಆಫ್ ಕಾಂಪಿಟೇಷನ್. ಆ ಕಾಂಪಿಟೇಷನ್ಗೆ ನಾವು ಜೊತೆಯಲ್ಲಿ ಓಡಬೇಕು.
5: VJNL ರಾಜ್ಯದ ಜನತೆಯ ಒಂದು ಕುಡಿಯುವ ನೀರು ಮತ್ತೆ ವ್ಯವಸಾಯಕ್ಕೆ ನೀರನ್ನ ನೀಡುವಲ್ಲಿ ಯಾವ ರೀತಿ ಒಂದು ಹೆಜ್ಜೆಯನ್ನ ಮುಂದೆ ಇಡ್ತ?
6: ಖಂಡಿತ, ನಮ್ಮ ವಿಶ್ವೇಶ್ವರ ಜಲ ನಿಗಮ ಅಂತಂದ್ರೆ ಮಧ್ಯ ಕರ್ನಾಟಕದ ಜೀವನಾಡಿ ಅಂತಾನೆ ಹೇಳ್ತೀನಿ. ಎತ್ತಿನೊಳೆ 75 ಲಕ್ಷ ಜನಕ್ಕೆ ಫ್ಲೂರೈಡ್ ಯುಕ್ತ ನೀರು. ನಮ್ದು ಸಕಲೇಶ್ಪುರದಲ್ಲಿ ಬೀಳ್ತಕ್ಕಂತ ನೀರು ಸುಮ್ನೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನ ಈ ಎಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ, ನಮ್ಮ ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಅರಸೀಕೆರೆ, ಹಾಸನದಲ್ಲಿ,

0: ಅವೆಲ್ಲ ನಾನು ಸ್ವಲ್ಪ ಪೋರ್ಟಬಲ್ ವಾಟರ್ ಕಂಟೆಂಟ್ ಇಲ್ದಕ್ಕಂಥ ಗ್ರಾಮಗಳೇ ಜಾಸ್ತಿ ಇರೋದು. ಇದರ್ ಫ್ಲೋರೈಡ್ ಅಫೆಕ್ಟೆಡ್, ಹೆವಿ ಮೆಟಲ್ಸು ಆ ಥರ ಇದೆ. ನಾವು ಸರ್ಫೇಸ್ ವಾಟರ್ ಕೊಟ್ಟರೆ ನಮ್ಮ ಮುಂದೆ ಜೀವನದ ಜನರ ಆರೋಗ್ಯಕ್ಕೆ ಎಷ್ಟು ಅನುಕೂಲ ಇದೆ. 6657 ಗ್ರಾಮದಲ್ಲಿ ಬರ್ತಕ್ಕಂಥ 75 ಲಕ್ಷ ಜನಸಂಖ್ಯೆ, ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ಸ್. ಇಸ್ ದ ಬಿಗ್ಗೆಸ್ಟ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಂದು ನಾನು ಹೇಳ್ತೀನಿ.
1: ಒಂದು ವಿವಿಧೋದ್ದೇಶ ಯೋಜನೆಯನ್ನ ಹಮ್ಮಿಕೊಂಡಿದ್ವಿ, ಈಗ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು. ಈ ಯೋಜನೆಯ ಒಂದು ಸಾಕಾರಗೊಳ್ಬೇಕು ಅಂತಂದ್ರೆ ಸಾರ್ವಜನಿಕರ ಸಹಕಾರವನ್ನು ತಾವು ಯಾವ ರೀತಿ ಬಯಸ್ತಾ ಇದ್ದೀರಾ ಸರ್?
0: ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಈಗ ಜೀವನದಲ್ಲಿ ಯಾರೇ ಆಗಲಿ ಒಂದು ಬೇಕಂದ್ರೆ ಇನ್ನೊಂದು ಕಳ್ಕೋಬೇಕು. ಈಗ ನಮ್ದು ಒಂದು ಕಡೆ ಎತ್ತಿನಹೊಳೆ ಕುಡಿಯೋದಕ್ಕೆ ಜನಗಳಿಗೆ ನೀರು ಕೊಡಬೇಕು, ನಾವು ಕೆನಾಲು ಪೈಪ್ ಲೈನ್ ಹಾಕುವಾಗ ಲ್ಯಾಂಡು ಬಿಟ್ಕೊಡ್ಬೇಕಾಗುತ್ತೆ, ಲ್ಯಾಂಡ್ ಅಕ್ವಿಜೇಷನ್. ಈಗ 2013 ಆ್ಯಕ್ಟ್ ಪ್ರಕಾರ ನಾವು ಒಳ್ಳೆ ರೇಟನ್ನು ಕೊಡ್ತಾ ಇದ್ದೀವಿ. 90% ಪಾಪ ನಮ್ಮದು ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ಮಾಡ್ಕೊಡ್ತಿದ್ದಂಗೆ ಬಿಟ್ಟಿದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದು ಅಂತಂದರೆ, ನೀವು ಸಹಕಾರ ಮಾಡಿದ್ರೆ, ನಿಮಗಾಗಿ ನಾವು ಮಾಡ್ತಾ ಇರೋದು, ನೀವು ಸಹಕಾರ ಮಾಡಿದ್ರೆ ಮಾತ್ರ ಈ ಯೋಜನೆಗಳು ಸಾಕಾರ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ.
1: ಸರ್, ತಮ್ಮ ಸೇವಾ ಅವಧಿಯಲ್ಲಿ ತಾವು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಕಟ್ಟಡಗಳನ್ನು ಮತ್ತು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು, ಇದ್ರ ಬಗ್ಗೆ ಹೇಳಿ ಸರ್.
0: ಶಿಕ್ಷಣ ಸಂಸ್ಥೆ ಕ್ರೈಸ್, ಅಲ್ಲಿ ನಮಗೆ ಗ್ರಾಮೀಣ ಭಾಗದಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ತಳ ಸಮುದಾಯಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಒಂದು ಸುಮಾರು 150 ರೆಸಿಡೆನ್ಷಿಯಲ್ ಸ್ಕೂಲ್ಸು, ನಮ್ಮ ಅವಧಿನಲ್ಲಿ 200 ಹಾಸ್ಟೆಲ್ಸು, SC ST OBC ಹಾಸ್ಟೆಲ್ಸು. ಅದರಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಅಂದರೆ ಚಿತ್ರಹಳ್ಳಿದು 50 ಎಕರೆನಲ್ಲಿ 5 ಶಾಲೆಗಳು ಒಂದೇ ಇದರಲ್ಲಿ ಬಂದಿದೆ, ನಮ್ಮ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯದು. ತುಂಬ ಚೆನ್ನಾಗಿದೆ ಕ್ಯಾಂಪಸ್, ಅದು ನನಗೆ ಭಾರಿ ಇಷ್ಟ ಆಯಿತು. ಒಂದು 24,000 ಮನೆ ಕಟ್ಟಿದ್ವಿ, 88 ಕೊಳಗೇರಿಗಳನ್ನ ನಿರ್ಮೂಲನೆ ಮಾಡಿದ್ವಿ. ಅದರಲ್ಲಿ ಬಹುದೊಡ್ಡ ಕೊಳಗೇರಿ ರಾಗಿಗುಡ್ಡ ಕೊಳಗೇರಿ, ಅವಾಗ 1.6 lakhs ಪರ್ ಹೌಸ್ ಇತ್ತು. JNURMಅಲ್ಲಿ 14,000, ರಾಜೀವ್ ಆವಾಸ್ ಯೋಜನೆಯಲ್ಲಿ 19,000, ಮತ್ತು PMAY ಈಗ ಚಾಲ್ತಿಯಲ್ಲಿದೆ. ಒಟ್ಟಾರೆ ನಾನು ಆಯುವುದಿನಲ್ಲಿ ಈ 3 ಸ್ಕೀಮಿಂದ 78,000 ಮನೆ ನಾವು ನಿರ್ಮಾಣ ಮಾಡೋದಕ್ಕೆ ನನಗೆ ಅನುಕೂಲ ಸಿಕ್ತು.
2: ನೀರು ನೀರಾವರಿ ಸರ್ಎಂ ವಿಶ್ವೇಶ್ವರಯ್ಯ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
1: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
2: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
1: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
2: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.
1: ಮೊದಲನೇ ಬಾರಿಗೆ ಕಾಮಗಾರಿಗೆ ಚಾಲನೆಯನ್ನು ನೀಡಿ ವಾಣಿ ವಿಲಾಸಕ್ಕೆ ನೀರು ಹರಿಸಿರೋದ್ರ ಬಗ್ಗೆ ಹೇಳಿ ಸರ್.
0: ಆಕ್ಚುಲಿ ವಾಣಿ ವಿಲಾಸಗೆ ಅಲೋಕೇಶನ್ ಇಲ್ಲ.
1: ಎಸ್,
0: ಈಗ ಅನ್ಯಥಾ ಈ ಭಾಗದವ್ರಿಗೆ ನಾವು ಇದು ಮಾಡಬಾರ್ದು. ಈಗ ನೀರು ಎತ್ತು ಬಿಟ್ಟು 0 to 32.5 kilometers ವರೆಗೂ ಕೆನಾಲ್ ಥ್ರೂ ಇತ್ತು. 32.5 ಇಂದ ಮುಂದೆ ಬೇಲೂರು ಮತ್ತು ಅರಸೀಕೆರೆನಲ್ಲಿ ಫಾರೆಸ್ಟ್ ಇದ್ದಿದ್ರಿಂದ ಅವಾಗ ಇನ್ನೂ ಫಾರೆಸ್ಟ್ ಕ್ಲಿಯರೆನ್ಸು ಸಿಕ್ಕಲಿಲ್ಲ, ಕಾಮಗಾರಿನೂ ಆಗಿರಲಿಲ್ಲ. 24ರಲ್ಲಿ ಯಾವಾಗ ಎತ್ತಿದ್ದೀವಿ, ನೀರು ವೇಸ್ಟ್ ಆಗಬಾರ್ದು ಅಂತಂದೇಳಿ ಅಲ್ಲೊಂದು ನಮ್ಮದು ಕೆನಾಲ್ ಎಸ್ಕೇಪ್ ಇತ್ತು. ಆ ಎಸ್ಕೇಪಿಂದ ನಾವು ಓಪನ್ ಮಾಡಿ ಆ ಮೇನ್ ಕೆನಾಲ್ ಹಳ್ಳ ಬಂತಲ್ಲಿ, ಅದು ಹಾವುತಿ ಹಳ್ಳ, ಅಲ್ಲಿಂದ ಕಡು ದೋಸಮುದ್ರ ಕೆರೆ ತುಂಬಿಟ್ಟು ನಮ್ಮದು ಚಿಕ್ಕಮಗಳೂರು ಕೆಲವು ಕೆರೆಗಳು ತುಂಬಿಕೊಂಡು 8 ಕೆರೆ ತುಂಬಿಕೊಂಡು ನಮಗೆ ವೇದಾವರೆಗೂ ಬರುತ್ತೆ. ಅಲ್ಲಿ ಹಾವುತಿ ಮತ್ತು ವೇದ ಎರಡು ಜಾಯಿನ್ ಆಗಿಬಿಟ್ಟು ವೇದಾವತಿ ರಿವರಿಂದ ನಮಗೆ ಹಾಗೆಯೋ ನೀರು ಲಿಫ್ಟ್ ಮಾಡಿದ್ದೀವಿ. 24ರಲ್ಲಿ 1.5 TMC ಬಿಟ್ವಿ. ಈಗ ಮೊನ್ನೆ 25ರಲ್ಲಿ ನಾವು 2 TMC ಬಿಟ್ವಿ. ಇಲ್ಲಿವರೆಗೂ 3.13 TMC ನಾವು ಲಿಫ್ಟ್ ಮಾಡಿದ್ದು ವೇಸ್ಟ್ ಆಗೋ ಬದಲು ಅಂತೇಳಿ ನಾವು VV ಸಾಗರಕ್ಕೆ ಬಿಟ್ಟಿದ್ದೀವಿ. ಐ ಥಿಂಕ್ ನಮ್ಮದು ಈ ವರ್ಷದಲ್ಲಿ ಅಂದರೆ ನೆಕ್ಸ್ಟ್ ಅಕ್ಟೋಬರ್ಗೆ ನಮ್ಮ ತುಮಕೂರಿಗೆ ಪ್ರಾಯೋಗಿಕವಾಗಿ ತರಬೇಕು ಅಂತಂದಿವ ಫಾರೆಸ್ಟ್ ಕ್ಲಿಯರೆನ್ಸು 15 kilometers ನಾವು ಕ್ಲಿಯರ್ ಮಾಡಿಕೊಂಡ್ರೆ ತುಮಕೂರುವರೆಗೂ ಪ್ರಾಯೋಗಿಕವಾಗಿ ನೀರು ಹರಿಸ್ಬಿಟ್ಟು ಈ ವರ್ಷನೂ ಸ್ವಲ್ಪ VV ಸಾಗರಕ್ಕೆ ಬಿಡೋದಕ್ಕೂ ಅವಕಾಶ ಇದೆ.
1: ಮೋಕ್ಷಗಣ ಸರ್ ಎಂ ವಿಶ್ವೇಶ್ವರಯ್ಯನವರು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಕಾರ್ಯಕ್ಷಮತೆಯನ್ನು ತೋರಿಸಿದ್ದಾರೆ ಸರ್.
0: ಹೌದು,
1: ನೀರಾವರಿ ಕೊಡುಗೆಗಳನ್ನು ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್?
0: ಈಗ ನೀರಾವರಿನಲ್ಲಿ ಮೊದಲನೇ ಪುಣದಲ್ಲಿರ್ತಕ್ಕಂಥ ಕಡಕವಾಸಲದಲ್ಲಿರ್ತಕ್ಕಂಥ ಡ್ಯಾಮ್ಗೆ ಫಸ್ಟ್ ಮೇಯ್ನ್ ಅವರು ಆಟೋಮೆಟಿಕ್ ಗೇಟ್ಸು ಅಡಾಪ್ಟ್ ಮಾಡ್ತಾರೆ, ಸ್ವಯಂಚಾಲಿತ ಗೇಟ್ಗಳನ್ನ. ಅಂದರೆ ನೀರು ಬಂದಾಗ ಕ್ಲೋಸ್ ಮಾಡ್ಕೊಳ್ಳೋದು, ನೀರು ಓಪನ್ ಆಗೋದು, ನೀರು ಬಿಡಬೇಕು ಅಂತಂತಂದರೆ ಅದು ಆಟೋಮೆಟಿಕ್ ಗೇಟ್ಸ್. ಆಮೇಲೆ ಕೆ ಆರ್ ಎಸ್ಗೆ ಅವರು ನೀಡಿದಂಥ ಕೊಡುಗೆ ಅದ್ಭುತ. ಆಗ 45 TMC ಕೆಪಾಸಿಟಿ ಡ್ಯಾಮ್ ಆಗಿನ ಕಾಲದಲ್ಲಿ ಕಟ್ಟಬೇಕು ಅಂತಂದರೆ ಇಷ್ಟು ಟೆಕ್ನಾಲಜಿ, ಇಷ್ಟು ಮೆನ್ ಆ್ಯಂಡ್ ಮೆಷಿನರೀಸು, ಯಂತ್ರೋಪಕರಣಗಳಿರಲಿಲ್ಲ. ಆಗ ಅವರು ಯೋಚನೆ ಮಾಡಿ ಸಿಮೆಂಟೇ ಇತ್ತು, ಬಟ್ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಇದಿತ್ತು, ಅವರು ಯಾಕೆ ನಾವು ಗಾರೆಯಿಂದನೇ ಯಾಕೆ ಮಾಡಬಾರ್ದು ಅಂತಂದೆಲ್ಲ ಇದು ಮಾಡಿ ಇವತ್ತಿಗೂ ಎಷ್ಟು ಭದ್ರವಾಗಿದೆ. ಮತ್ತೆ ಇವಾಗ ಏನು ಬ್ಲಾಕ್ ಸಿಸ್ಟಮ್ ಅಂತ ನೀರಾವರಿ ಕ್ಷೇತ್ರದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವೋ ಅವರು ಇದು ಮಾಡಿರೋದೆ. ಈಗ ಕೆ ಆರ್ ಎಸ್ ಕಟ್ಟಿದ್ರಿಂದ ನಮಗೆ ಎಸ್ಪೆಷಲಿ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ 300,000 ಹೆಕ್ಟೇರ್ಗೆ ನೀರು ಉಣಿಸ್ತಾ ಇದೆ. ಮಂಡ್ಯ ಮತ್ತು ಮೈಸೂರು ಭಾಗದವರು ಜೀವನ ಹಸನಾಗಿದೆ. ಅವರ ಇವು 4 ಆದರ್ಶ ಹೇಳಿದ್ನಲ್ಲ, ಈಗ ನಮ್ಮ ಜಯಪ್ರಸಾದ್ ಸಾಹೇಬರು ನನಗೆ ಹೇಳೋರು, ಏ ಇಲ್ಲಪ್ಪ ನಮ್ಮ ಇಂಜಿನಿಯರ್ಸ್ಗೆ ಇಂಜಿನಿಯರಿಂಗು ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಅದನ್ನು ಮಾಡಬೇಕಷ್ಟೇ, ನಾವು ಹಿಡಿದು ಕೆಲಸ ಮಾಡಬೇಕು ಅಂತಂದು ಹೇಳ್ತಾ ಇದ್ರು. ಅವರಷ್ಟು ಇಲ್ಲ ಅಂತಂದ್ರು ಅದರಲ್ಲಿ ಸ್ವಲ್ಪ ಭಾಗ ಆದ್ರೂ ನಾವು ತೆವಳ್ತಾ ಇದ್ದೀವಿ ಅಂತ ಅನ್ಸುತ್ತೆ.
1: ಮೋಕ್ಷಗುಣಂ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಬಹುಮುಖ ಪ್ರತಿಭೆಯಾಗಿದೆ ಸರ್. ಇವತ್ತಿನ ಒಂದು ಇಂಜಿನಿಯರ್ಗಳಿಗೆ ಈ ಒಂದು ಬಹುಮುಖ ಪ್ರತಿಭೆ ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳ್ತೀರಾ? ಸರಮ್ಯವರ ಒಂದು ಬಹುಮುಖ ಪ್ರತಿಭೆ ಇವತ್ತಿನ ಇಂಜಿನಿಯರ್ಗಳಿಗೆ ಯಾವ ರೀತಿ ಒಂದು ಬಹುಮುಖ ಪ್ರತಿಭೆ ಇರಬೇಕು ಅಂತ ಹೇಳ್ತೀರಾ ಸರ್?
0: ನೋಡಿ, ನೀವು ಹೇಳಿದಾಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯದು ಬಹುಮುಖ ಪ್ರತಿಭೆ ಅಂದರೆ ಈಸ್ ಎನ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಎಕಾನಮಿಸ್ಟ್ ಅಂಡ್ ಎಜುಕೇಷನಿಸ್ಟ್. ಈಗ ಅವರು ದಿವಾನರಾಗಿ 12 ರಿಂದ 1918 ಅವರು ಸೇವೆ ಸಲ್ಲಿಸಿದ್ರು, ಅದ್ಭುತ. ಅದರಲ್ಲಿ ದಕ್ಷ ಆಡಳಿತಗಾರರು ಅವರು, ಟೈಮ್ ಸೆನ್ಸು, ಒಂದು ನಿಮಿಷನೂ ತಡವಾಗಿ ಅವರು ಬರ್ತಿರಲಿಲ್ಲ, 18 ಗಂಟೆ ಕೆಲಸ ಮಾಡೋರು. ಮತ್ತು ಆ್ಯಸ್ ಎ ಕೈಗಾರಿಕೆಗಳ ಬಗ್ಗೆ ಅವರು ಹೇಳೋರು, ನೀವು ಕೈಗಾರಿಕೀಕರಣ, ಇಂಡಸ್ಟ್ರೀಸ್ ರೆವಲ್ಯೂಷನ್, ಇಂಡಸ್ಟ್ರೀಸ್ ಇಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ, ರಾಜ್ಯಗಳಿಲ್ಲ ಅಂತ ಮನಗೊಂಡು ಅವತ್ತೇನೇ ನೋಡಿ, ನಮ್ಮದು ಭದ್ರಾವತಿ ಉಕ್ಕಿನ ಕಾರ್ಖಾನೆ, ನಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು, ನಮ್ಮ ಮೈಸೂರು ಲ್ಯಾಂಪ್ಸ್ ಈಗಿಲ್ಲ, ಈ ಥರ. ಮತ್ತು ಕುದುರೆಮುಖ ಐರನ್ ವರ್ಲ್ಡ್ ಓರ್ ಕಂಪನಿ, ಅವೆಲ್ಲನೂ ನಾವು ಸ್ವಾವಲಂಬಿಗಳಾಗಬೇಕು ಅಂತಂದು ಹೇಳ್ಬಿಟ್ಟು ದೂರದೃಷ್ಟಿ ಇಟ್ಟು ಅವತ್ತಿನ ರಾಜರಿಗೆ ಒತ್ತಡ ತಂದು ಇದೆಲ್ಲ ಮಾಡಿದರೆ ಎಷ್ಟು ಜನಕ್ಕೆ ಪ್ರೊಡಕ್ಷನ್ಸು ಇದಾಯಿತು, ನೌಕರಿ ಸಿಕ್ತು. ಮತ್ತು ಅವರು ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಡೋರು, ಮೈಸೂರು ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತು ಸಹಾಯ ಮಾಡಿದರು. ಇನ್ನು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಂತೂ ನಿಮಗೆ ಗೊತ್ತೇ ಇದೆ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಹೊರದೇಶದಲ್ಲಿ ಅವರ ಸೇವೆ ನಾವು ಸ್ಮರಿಸಲೇಬೇಕು
1: ಸರ್. ತಮ್ಮ ಸೇವಾವಧಿಯನ್ನು ನೋಡಿದಾಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಾಗಿರ್ಬೋದು ಅಥವಾ ಕರ್ನಾಟಕ ಕೊಳಗೇರಿ ನಿಗಮದಲ್ಲಾಗಿರ್ಬೋದು, ಇಲ್ಲೆಲ್ಲ ಕಡೆಯೂ ತಮ್ಮ ಹೆಸರು ನಾವು ನೋಡಿದಾಗ ಕಟ್ಟಡ ಮನೆ ನಿರ್ಮಾಣದಲ್ಲಿ ತಮ್ಮ ಹೆಸರು ಕೇಳಿಬರುತ್ತೆ ಸರ್. ತಮ್ಮ ಈ ದೀರ್ಘಾವಧಿಯಾದಂಥ ಒಂದು ಸೇವಾವಧಿಯಲ್ಲಿ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ತಮ್ಮ ಒಂದು ಸೇವಾ ಕ್ಷೇತ್ರದ ಬಗ್ಗೆ ಹೇಳಿ ಸರ್.
0: ಈಗ ಸರ್ಕಾರದಲ್ಲಿ ನನಗೆ ಈ ದೀರ್ಘಾವಧಿ ಸೇವೆ ವಸತಿ ಇಲಾಖೆಗಳಲ್ಲಿ, ಅದರಲ್ಲೂ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಸಮಾಜಕ್ಕೆ ಸೇವೆ ಸಲ್ಲಿಸುವಲ್ಲಿ ನನಗೆ ಸರ್ಕಾರ ಈ ದೀರ್ಘಾವಧಿ ಕೊಟ್ಟಿರೋದಕ್ಕೆ ಮೊದಲನೇ ಬಾರಿಗೆ ನಾನು ಸರ್ಕಾರಕ್ಕೆ ಚಿರಋಣಿಯಾಗಿದ್ದೀನಿ. ನಾನು 2008 ರಿಂದ 2017 ವರೆಗೂ 9 ವರ್ಷ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ತಾಂತ್ರಿಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೆ. JNURMಅಲ್ಲಿ 14,000, ರಾಜೀವ್ ಆವಾಸ್ ಯೋಜನೆಯಲ್ಲಿ 19,000, ಮತ್ತು PMAY ಈಗ ಚಾಲ್ತಿಯಲ್ಲಿದೆ. ಒಟ್ಟಾರೆ ನಾನು ಆಯುವುದಿನಲ್ಲಿ ಈ 3 ಸ್ಕೀಮಿಂದ 78,000 ಮನೆ ನಾವು ನಿರ್ಮಾಣ ಮಾಡೋದಕ್ಕೆ ನನಗೆ ಅನುಕೂಲ ಸಿಕ್ತು.
1: ಕಾರ್ಯಕ್ರಮದ ಕೊನೆಯಲ್ಲಿದೆ ಸರ್, ನಿವೃತ್ತಿ ಅಂತಕ್ಕಂಥದ್ದು ಎಲ್ಲ ಒಂದು ಸೇವಾವಧಿಯಲ್ಲೂ ಇರ್ತಕ್ಕಂಥದ್ದೇ ಸರ್. ಜನರಲ್ ಕಾರ್ಯಪ್ಪನವ್ರು ಹೇಳ್ತಾರೆ, ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ನಾನು ಟೈರ್ಡ್ ಆಗಲಿಲ್ಲ. ಅಂದರೆ ಯಾವುದೇ ಒಂದು ವೃತ್ತಿಯಲ್ಲಿ ನಾವು ನಿವೃತ್ತಿ ಸಾಮಾನ್ಯ, ತಮ್ಮ ನಿವೃತ್ತಿ ಹತ್ತಿರದಲ್ಲಿದೆ ಸರ್, ಈ ನಿವೃತ್ತಿಯ ನಂತರದಲ್ಲಿ ತಾವು ಏನು ಮಾಡಬೇಕು ಅಂತ ಒಂದು ಯೋಜನೆಯನ್ನು?
0: ಕರೆಕ್ಟ್, ನೀವು ಹೇಳಿದಾಗೆ ಯಾವುದೇ ಒಬ್ಬ ನೌಕರರು ಸೇವೆಗೆ ಸೇರಿದಾಗ ಖಂಡಿತ ಈ ದಿವಸ ಅಂತಂದು ಬರೆದ್ಬಿಟ್ಟಿರುತ್ತೆ. ಖಂಡಿತ ನಿವೃತ್ತಿ ದಿನಾಂಕ ನಮ್ಮದು May 31 ಇದೆ, May 30. ನಮ್ಮ ನಿವೃತ್ತಿ ನಂತರದ ನಾನು ಅನ್ಕೊತಾ ಇರೋದು, ಮೊದಲೇ ನಮ್ಮದು ಕೃಷಿಕ ಕುಟುಂಬ, ನಮ್ಮ ಬಾಲ್ಯದಿಂದನೂ ಇಲ್ಲಿವರೆಗೂ ನಮಗೆ ಮಣ್ಣಿನೊಟ್ಟಿಗೆ ಒಡನಾಟ ಸೊಗಡಿದೆ, ನಮ್ಮ ಕೃಷಿಯಲ್ಲಿ ಮುಂದುವರಿತೀವಿ. ನನಗೆ ತುಂಬ ಇಷ್ಟ ಆಗಿರೋದು ಎಸ್ಪೆಷಲಿ ಡ್ರೌನ್ ಟ್ರಾಡನ್ಸ್. ನಾನೊಬ್ಬ ಬುಡಕಟ್ಟು ಸಂಸ್ಕೃತಿಯಿಂದ ಬಂದಿರೋದು. ನಾನು ಇಲ್ಲಿ ಬರಬೇಕು ಅಂತಂತಂದರೆ ವಿದ್ಯೆ ವಿದ್ಯೆ ಇಲ್ಲ ಅಂತಂದರೆ ಈ ಮಟ್ಟಕ್ಕೆ ನಾನು ಏರ್ತಿರಲಿಲ್ಲ. ನೀವು ಸಾಂದರ್ಭಿಕವಾಗಿ ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಇದರಲ್ಲಿ ಮೊದಲನೇ ಪ್ರಧಾನ ಅಭಿಯಂತರರು ನಾನು.
1: ತಮ್ಮ ನಿವೃತ್ತ ಜೀವನವು

0: ಶುಭಕರವಾಗಿರಲಿ. ಹಾಗೇನೆ ವಿಶ್ವೇಶ್ವರಯ್ಯನವರ ಒಂದು ವಿಷನ್ನಲ್ಲಿ ನಾವೆಲ್ಲರೂ ಮುಂದುವರಿತಾ ತಾವು ನೀರನ್ನು ನೀಡ್ತಕ್ಕಂತಹ, ಮನೆಗಳಿಲ್ಲದವರಿಗೆ ಸೂರಿಲ್ಲದವರಿಗೆ ಸೂರನ್ನು ನೀಡ್ತಕ್ಕಂಥ ಕಾರ್ಯದಲ್ಲಿ ಕೂಡ ತೊಡ್ಕೊಂಡು ರಾಜ್ಯದ ಜನತೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ತಮ್ಮ ನಿವೃತ್ತಿಯ ನಂತರವೂ ಕೂಡ ಇನ್ನೂ ಜನಪರ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನಿಮಗೆ ದೊರೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಇಂಜಿನಿಯರಿಂಗ್ ಒಂದು ವೃತ್ತಿಯ ಬಗ್ಗೆ, ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯವರ ಬಗ್ಗೆ, ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿ ನೀಡಿದ್ರಿ ಸರ್, ತಮಗೆ ಧನ್ಯವಾದಗಳು.
1: ನಮಸ್ಕಾರ, ತಮಗೂ ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಇಲ್ಲಿಯವರೆಗೆ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ ಚಿತ್ತಯ್ಯ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
3: ನೀರು ನೀರಾವರಿ ಸರ್ ಎಂ ವಿಶ್ವೇಶ್ವರಯ್ಯ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
2: ರಾಜ್ಯದ ಅಪೂರ್ವ ಜಲಸಂಪತ್ತಿನ ಅರ್ಥಪೂರ್ಣ ಸದ್ಬಳಕೆಗೆ ದೃಢ ಸಂಕಲ್ಪದ ನಿಟ್ಟಿನಲ್ಲಿ
3: ನೀರಾವರಿ ಸೌಲಭ್ಯ ಸೃಷ್ಟಿ, ಕುಡಿಯುವ ನೀರು ಪೂರೈಕೆ,
2: ಕೆರೆ ತುಂಬಿಸುವ ಯೋಜನೆಗಳ ಅನುಷ್ಠಾನದ ಮುಂಚೂಣಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ.
3: ಕರ್ನಾಟಕ ಸರ್ಕಾರದ ಒಂದು ಉದ್ಯಮ.

ಮ್ಯೂಸಿಕಲಿ ಯಾರ್ಸ್, ಅದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 6:46. ಇದೀಗ ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿ ಅಶ್ವಥ್, ಸುಗಮ ಸಂಗೀತ ಲೋಕದ ದಿಗ್ಗಜ. ಶುದ್ಧ ಶಾಸ್ತ್ರೀಯ ಸಂಗೀತವನ್ನ ಬಾಲ್ಯದಲ್ಲಿ ಕಲಿತಿಲ್ಲದೆ ಹೋದರೂ ಮನದಲ್ಲಿ ನುಡಿದ ಸ್ವರಗಳಿಗೆ ಲಯ ಕೊಟ್ಟವರು. ಸಿ ಅಂದ್ರೆ ಚನ್ನರಾಯಪಟ್ಟಣ ಅವರ ಮೂಲ ಜಾಗ, ಅದು ಹೌದು. ಹಾಗೆ ಅವರು ಬಾಲ್ಯ ಕಳೆದದ್ದು ಚಾಮರಾಜಪೇಟೆಯಲ್ಲಿ. ಸಿ ಅಂದ್ರೆ ಚಾಮರಾಜಪೇಟೆ ಅಂತ ಕೂಡ ಅಂದುಕೊಳ್ಳಬಹುದು. ಐಟಿಐನಲ್ಲಿ ಕೆಲಸ ಮಾಡಿದರು. ಅವರು ಸುಗಮ ಸಂಗೀತ ಲೋಕದಲ್ಲಿ ಮೂಡಿಸಿದ ಸಂಚಲನ ಇವತ್ತಿಗೂ ಜೀವಂತ. ಸಾಹಿತ್ಯವನ್ನು ಪರಿಚಯಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಸಂಗೀತ ಅದು ಕೇವಲ ಮನರಂಜನೆ ಅಲ್ಲ, ಅದು ಅಕಾಡೆಮಿಕ್ ಆಗಬೇಕು ಅಂತ ಹೇಳಿದರು ಸಿ ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಮಾತು ಇವತ್ತಿನ ರತ್ನ ಭಂಡಾರದಲ್ಲಿ.
2: ಸುಗಮ ಸಂಗೀತ ಇದು ಒಂದು ಅಕಾಡೆಮಿಕ್ ವರ್ಕ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಪಾರಿಯ ಮನೋಭಾವದಲ್ಲಿ ಹಾಡು ಮಾಡಿ ದುಡ್ಡು ಮಾಡೋದು ಖಂಡಿತ ಆಗಿಲ್ಲ, ಇದುವರೆಗೂ ಆಗುವಿಲ್ಲ. ನಿಜವಾಗಿ ಹೇಳ್ತೀನಿ, ಹೇಳಿದ್ರೆ ಇವತ್ತೇನೋ ನಾವು ವ್ಯಾಪಾರ ಆಗ್ತಿರೋದು ಅಂದರೆ ಅದು ಭಕ್ತಿಗೀತೆಗಳಷ್ಟೇ ಹೊರತು ನಾವು ಸುಗಮ ಸಂಗೀತ ಆಗೋಕ್ಕಾಗುವುದಿಲ್ಲ. ಇದು ಅಕಾಡೆಮಿಕ್ ವರ್ಕ್ ಅಂತ ಅಂತಂದರೆ ಇದನ್ನು ಒಂದು ಇದಕ್ಕೆ ಇರೋ ಮಾಧ್ಯಮಗಳು ಹುಡುಕಿ ಇದಕ್ಕೆ ಒಂದು ಹೊಸ ಶೈಲಿಯನ್ನು ರೂಪಿಸಿ ಇದಕ್ಕೆ ಹೆಚ್ಚು ಬೆಳವಣಿಗೆ ಖಂಡಿತ ಇದು ಮಾಡಬೇಕಾದವರು ಅಕಾಡೆಮಿ ಅಂಥವರು, ಸಂಗೀತ ನೃತ್ಯ ಅಕಾಡೆಮಿ ಅಥವಾ ನಮ್ಮ ಹಂಪಿ ಯೂನಿವರ್ಸಿಟಿ ಇದೆ, ಈ ಥರ ಯೂನಿವರ್ಸಿಟಿಗಳು ಅಥವಾ ಸರ್ಕಾರ. ನನಗನ್ಸುತ್ತೆ ಯಾಕೆ ಈ ಪ್ರಯತ್ನ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಯಾರೋ ಸಂಯೋಜಕನ ಹುಡುಕಿ ಕುಮಾರವ್ಯಾಸನ್ನ ಈ ಥರ ಮಾಡಿಕೊಟ್ರಪ್ಪ, ಅದನ್ನು ಒಂದು ತಾಳದ ಗತಿಯಲ್ಲಿ ಹೊಂದಿಸಿ ಜನಸಾಮಾನ್ಯರಿಗೂ ತಲುಪಿಸುವಂಗೆ, ಅದೇ ಒಂದು ವಾತಾವರಣ ಕಲ್ಪಿಸುವಂಗೆ, ಒಂದು ಯುದ್ಧ ಬಂದರೆ ಯುದ್ಧದ ವಾತಾವರಣ, ಒಂದು ಇದು ಬಂದರೆ ಹಿನ್ನೆಲೆ ಸಂಗೀತ ಕೊಟ್ಟು ಅದನ್ನು ಮಾಡಿದ್ರೆ ಕೊಂಡ್ಕೊಳ್ಳೋಣ. ಯಾರು ಕೊಂಡ್ಕೊಳ್ಳೋ ಪ್ರಶ್ನೆ ಅಲ್ಲ, ಕೊಂಡ್ಕೊಳ್ಳೋಕ್ಕಂತೂ ಮಾಡ್ತಿಲ್ಲ. ಇದು ಒಂದು ಆಗುತ್ತಾ ಪ್ರಯತ್ನ ಪಡೋಣ. ಅಡಿಗರ ಒಂದು ಭೂಮಿಗೀತ ಅಥವಾ ಒಂದು ಭೂತ ಅಥವಾ ಒಂದು ವರ್ಧಮಾನ ಶ್ರೀರಾಮನ ದಿವಸ ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ರಿದಮ್ನೊಳಗೆ ನಾವು ಕಲ್ಪಿಸ್ಕೊಂಡು ಇದನ್ನು ಒಂದು ವಾಚನೆ ಮಾಡಿ ಹಿಂದುಗಳಿಗೆ ಸಂಗೀತ ಕೊಟ್ಟು ಒಂದು ನವ್ಯ ಗೀತೆ ಆದರೂ ಕೂಡ ಅದರ ಪರಿಣಾಮ ನಮಗಾಗುವಂಗೆ ಮಾಡೋಕ್ಕಾಗಲ್ವೇ? ಈ ಥರದ್ದು ಭಾಳಷ್ಟು ಶೋಧನೆ ಮಾಡಿ ರಿಸರ್ಚ್ ಮಾಡಿ ಮಾಡೋವಂಥ ಕೆಲಸ ಇರುವುದು ಸುಗಮ ಸಂಗೀತದಲ್ಲೇ. ದಯವಿಟ್ಟು, ಎಲ್ಲ ಸಂಗೀತ ಸ್ಥಗಿತವಾಗಿದೆ. ನಿಜವಾಗಿ ಬೆಳೆಯುತ್ತಿರೋ ಸಂಗೀತ ಇದೆ, ಬೆಳೆಸೋಕ್ಕೆ ಅವಕಾಶ ಮಾಡ್ಕೋತಿಲ್ಲ. ಎಲ್ಲವೂ ದುಡ್ಡಿಂದ ನಾವು ಕಳೆಯೋದನ್ನು. ಬಸವಣ್ಣರ ವಚನ ನಾವು ಕೇಳ್ತೀವಿ, ಬಸವಣ್ಣರ ವಚನ ನಾವೊಂದು ಸಂಗೀತದ ಮಾಧ್ಯಮದಲ್ಲೇ ಕೇಳ್ತಾ ಇದ್ದೀವಿ. ಅರೆ ಬಸವಣ್ಣವ್ರು ಏನಂದ್ರು ಧೋಳ್ ಡಮ ಡಮ ಡಮ ಅಂತ ತಮಟೆ ಬರೆಸ್ಕೊಂಡು ಜನಕ್ಕೆಲ್ಲ ತಗೊಂಡು ಸಾಮಾಜಿಕನ ಇದನ್ನೇ ವಾತಾವರಣ ಬದಲಾಯಿಸುವಂಥ ಮಹಾನ ಒಬ್ಬ ವ್ಯಕ್ತಿನ ನಾವು ಹಾಗೆ ಯಾಕೆ ಹಾಡು ತೋರಿಸ್ಬಾರ್ದು? ಒಂಥರ ಜನಸಾಮಾನ್ಯಗೂ ತಲುಪಿಸೋ ತಮಟೆ ಹೊಡ್ಕೊಂಡು ವಾದ್ಯಗಳೆಲ್ಲ ಬಿಟ್ಬಿಟ್ಟು ಈ ಪ್ರಯತ್ನ ಯಾರೊಬ್ಬರು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾರು ಅದನ್ನು ಮಾಡಿಸ್ತಾರೆ? ಈ ಥರದ್ದು ಭಾಳಷ್ಟು ಇದೆ ಸರ್. ವಚನಕಾರರು ಇವರ ಸಾಹಿತ್ಯನ ಅಲ್ಲೇ ಇದೆ ಪುಸ್ತಕದಲ್ಲಿ. ಪುಸ್ತಕದಲ್ಲಿ ಓದೋ ಜನ ಕಮ್ಮಿ, ಕೇಳುಗರು ಜಾಸ್ತಿ. ಈ ಕೇಳುಗರಿಗೆ ತಲುಪಿಸೋಕೆ ಏನು ಪ್ರಯತ್ನ ಆಗ್ತಾ ಇದೆ? ಇದನ್ನೆಲ್ಲ ನೀವು ತೆಗೆದು ಇದೊಂದು ದೊಡ್ಡ ಒಂದು ಇದು ಕೆಲಸ ಮಾಡೋಕ್ಕೆ ಒಂದು ಸಂಸ್ಥೆ ಆಗಲಿ, ಒಂದು ಇದಾಗಲಿ ಒಂದು ಹುಟ್ಕೋಬೇಕು. ಅದು ಅದು ಯಾವುದು ಹಣದ ನಿರೀಕ್ಷೆ ಇಲ್ಲದೆ ಒಂದು ಇವಾಗ ಪ್ರಚಾರಕ್ಕಾಗಿ ಇವತ್ತು ಅಲ್ಲ, ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಗಲಿ, ಮಕ್ಕಳ ಎಜುಕೇಷನ್ಗಾಗಲಿ, ಇದಕ್ಕೆ ನಾವು ಕ್ಯಾಸೆಟ್ಗಳು ಮಾಡಿ ಪ್ರಚಾರದ ದೃಷ್ಟಿಯಿಂದ ಏನೂ ಕಾಸು ತಗೊಳ್ಳದೆ ಅದನ್ನು ಮಕ್ಕಳಿಗೆ ನಾವು ಸಾವಿರಾರು ಕೊಡ್ತಿದ್ದೀವೋ ಇಲ್ವೋ, ಸ್ಕೂಲ್ಗಳಲ್ಲಿ ಕೊಡ್ತಾ ಇದೀವೋ ಇಲ್ವೋ, ಯಾಕೆ ಇದಾಗಬಾರ್ದು? ಈ ಥರ ಒಂದು ಸಂಗೀತ, ಈ ಥರ ಸಾಹಿತ್ಯನ ಸಂಯೋಜನೆ ಮಾಡಿಸಿ, ಅದ್ಭುತವಾಗಿ ಅದನ್ನು ಒಂದು ಸಂಯೋಜನೆ ಮಾಡಿಸಿ ಹುಡುಗರಿಗೆ ಕಾಲೇಜ್ ಲೆವೆಲ್ನಲ್ಲಿ ಜನಕ್ಕೆ ಸರ್ಪ್. ಇದು ಇದು ಒಂದು ನಿಜವಾಗ್ಲೂ ಇದು ವ್ಯಾಪಾರಿ ಕ್ಷೇತ್ರದಲ್ಲಿ ನಿರ್ಮಾಪಕರುಗಳು ಇದನ್ನು ಹಣ ಹಾಕಿ ಮಾಡುವಂಥ ಕೆಲಸ ಅಲ್ಲ. ಇದನ್ನು ಮಾಡಬೇಕಾದಂಥ ನಿಜವಾಗ್ಲೂ ನಮ್ಮ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರ. ಅದಾದರೆ ಇದು ಅದೇನು ಹೇಳ್ತಾರೆ ಏಕತಾನತೆ, ಅದು ಮೀರಿ ಇದು ಎಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ. ಇದು ಈ ಮಾಧ್ಯಮ ಬಹಳ ದೊಡ್ಡ ಮಾಧ್ಯಮ. ಇದನ್ನು ಇದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ನಮಗೆ ಸಹಕಾರ ಇಲ್ಲ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಗಾಯಕ ಸಿ ಅಶ್ವಥ್ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90 ಅವಸರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಎಂಟನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30 ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30 ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30 ಮುಂಜಾನೆ 9:00 ರಾತ್ರಿ 9:00 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯುತ್ತಾನ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು June 1-30 ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ರಾಷ್ಟೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765,000 ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188,00,000 ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1,00,000 ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17,00,000ಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು

0: ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ ಬಿಟೆಕ್ ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಎಫ್ಎಂ ರೈನ್ಬೋ 101.3 ಸಮಯ ಸರಿಯಾಗಿ 7:16. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ನಿಮ್ ಜೊತೆ ಆಗ್ತಾರದು ನಾನು ಮಧು ಚೈತ್ರ. ಭಾವಸ್ಪಂದನದಲ್ಲಿ ಇವತ್ತು ನಾನು ನಿಮಗೆ ಒಂದಿಷ್ಟು ವಿಷಯಗಳನ್ನು ಹೇಳಿಕೊರಟಿರೋದು ಚುಟುಕು ಬ್ರಹ್ಮ ಅಂತಲೇ ಪ್ರಖ್ಯಾತರಾದ ದಿನಕರ ದೇಸಾಯಿ ಅವರ ಬಗ್ಗೆ. ಅವರ ದುಟ್ಟ ಸಾಹಿತ್ಯ ಅಷ್ಟೇ ಅಲ್ಲದೆ ಶಿವರಾಮ್ ಕಾರಂತರು ಗುರುತಿಸಿರೋ ಹಾಗೆ ಏಕವ್ಯಕ್ತಿ ಸೈನ್ಯವಾಗಿ ಉತ್ತರ ಕರ್ನಾಟಕದ ಜನರ ಏಳಿಗೆಗೋಸ್ಕರ ದುಡಿದ ಮಹಾನ್ ಧೀಮಂತ ನಾಯಕ, ಪ್ರಸಿದ್ಧ ಶಿಕ್ಷಣ ಸಂಸ್ಥೆಯ ಸಮೂಹದ ಸ್ಥಾಪಕ ದಿನಕರ ದೇಸಾಯಿ ಅವರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಒಂದು ಗಿಳಿ ಮರದ ಮೇಲೆ ಪದ್ಯನ ಕೇಳಿದ ತಕ್ಷಣ ನಮ್ಗೆ ನಮ್ಮ ಎಳೆಯ ವಯಸ್ಸು ಖಂಡಿತ ನೆನಪಾಗುತ್ತೆ ಅಲ್ವಾ. ಸಮಯ ಸರಿಯಾಗಿ 7:25 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹಾಗೆಯೇ ನಾವು ಇವತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ದಿನಕರ ದೇಸಾಯಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಗಿಳಿಯ ಮರದ ಮೇಲೆ ಅಂತ ಯಾಕೆ ಹೇಳಿದೆ ಅಂದರೆ, ಇದು ಅವರ ಕವನ ಅಲ್ಲದೆ ಇದ್ರೂ ಅವರನ್ನ ನೆನಪಿಸ್ಕೊಂಡಾಗ ನಮಗೆ ಇನ್ನೊಂದು ನಮ್ಮ ಚಿಕ್ಕ ವಯಸ್ಸಿನ ಒಟ್ಟು ವಯಸ್ಸಲ್ಲಿ ಕಲಿತಂತಹ ಪದ್ಯ ನೆನಪಾಗೋದು, ಗಡಿಯಾರ. ಗಂಟೆಯ ಗೆಳೆಯನೇ ಗಂಟೆಯ ನೆಂಟನೇ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ, ವೇಳಿಯ ತಿಳಿಯಲು ನೀನಾಧಾರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಹಗಲು ಇರುಳು ಒಂದೇ ಬಾಳು, ನೀನಾವಾಗಲು ದುಡಿಯುವ ಆಳು, ಕಿವಿಯನ್ನು ಹಿಂಡಲು ನಿನಗದು ಕೋಳು, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ಮುಖವೊಂದಾದರೂ ದ್ವಾದಶ ನೇತ್ರ, ಎರಡೇ ಕೈಗಳು ಏನು ವಿಚಿತ್ರ, ಯಂತ್ರ ಪುರಾಣದ ರಕ್ಕಸ ಪುತ್ರ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಎನ್ನುತ್ತ ಹೇಳುವೆ ಏನು, ನಿನ್ನ ಮಾತಿನ ಒಳಗುಟ್ಟೇನು, ಕಾಲವು ನಿಲ್ಲದು ಎನ್ನುವೇನು, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್, ದುಡಿಯುವುದೊಂದೇ ನಿನ್ನಯ ಕರ್ಮ, ದುಡಿಸುವುದೊಂದೇ ನಮ್ಮಯ ಧರ್ಮ, ಇಂತಿರುವುದು ಕಲಿಯುಗದಿ ಧರ್ಮ, ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್. ಈ ಪದ್ಯನ ಯಾರು ಮರೆಯಕ್ಕೆ ಸಾಧ್ಯ ಹೇಳಿ? ದಿನಕರ ದೇಸಾಯಿಯವರ ಈ ಪದ್ಯ ಯಾವತ್ತಿಗೂ ಮರೆಯಕ್ಕೆ ಸಾಧ್ಯವಿಲ್ಲವಂಥದ್ದು. ಸಮಯ 7:26 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರಗಳನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ 2 ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೆಯ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1,000,000,000 ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರು ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2,680ಕ್ಕೂ ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ 1 ಜೂನ್ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿನ್ಯಾಸ ಲಿಂಕ್ಡ್ ಇನ್ಸೆಂಟಿವ್ DLI ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ AI ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ಧದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ಧವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 1,74,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ RCB ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ನಿಗದಿತ 20 6 ನಷ್ಟಕ್ಕೆ 214 ಗಳಿಸಿತು. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 ರನ್ಗಳನ್ನು ಸಿಡಿಸಿದರೆ ರವೀಂದ್ರ ಜಡೇಜಾ 45 ರನ್ ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 ಓವರ್ಗಳಲ್ಲಿ 3 ನಷ್ಟಕ್ಕೆ 219 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 ಎಸೆತಗಳಲ್ಲಿ 104 ರನ್ ಬಾರಿಸಿದರು. ಸಾಯಿ ಸುದರ್ಶನ್ 32 ಎಸೆತಗಳಲ್ಲಿ 58 ರನ್ ಗಳಿಸಿದರು. ಹಾಂಗ್ಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 2 ಮತ್ತು 2 ಕಂಚಿನ ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8 ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನದನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ BSFಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ T20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ದಿನಕರ ದೇಸಾಯಿ ಚುಟುಕು ಬ್ರಹ್ಮರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನನ್ನ ದೇಹ ಬೂದಿ ಗಾಳಿಯಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ, ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಹೇಳ್ತಾರೆ ದಿನಕರ ದೇಸಾಯಿ ಅವರು. ಅವರ ಪ್ರಸಿದ್ಧವಾದ ಚುಟುಕ ಇದು. ದೀನನ್ಗಿಂತ ದೇವ ಬಡವನೆಂದು ಬಗೆದೆಯ ಅನ್ನೋದು ಅವರ ಪ್ರಸಿದ್ಧ ಕವನ. ಇದೆಲ್ಲ ಬರೀ ಒಬ್ಬ ಕವಿ ಬರೆಯೋ ತಂಪು ಬಣ್ಣದ ಮಾತುಗಳಷ್ಟೇ ಅಲ್ಲ, ಅವನ ಸುತ್ತಲಿನ ಜನರ ಬದುಕಿಗೆ ಕಷ್ಟಪಡೋದನ್ನು ನೋಡಿ ಮರುಗಿದ ಪ್ರತಿಭಾವಂತ ಯುವಕನೊಬ್ಬ ಆ ಜೀವಗಳನ್ನು ಉದ್ಧರಿಸೋಕೆ ತನ್ನನ್ನೇ ಸಮರ್ಪಿಸಿಕೊಂಡ ಪರಿನೂ ಹೌದು ಅಂತ ಹೇಳ್ಬೋದು. ಚುಟುಕು ಬ್ರಹ್ಮ ಅಂತ ಪ್ರಖ್ಯಾತರಾದ ಡಾಕ್ಟರ್ ದಿನಕರ ದೇಸಾಯಿಯವರು ಹುಟ್ಟಿದ್ದು 1909 September 10. ಒಬ್ಬ ಸ್ಕೂಲ್ ಟೀಚರ್ ಮಗನಾಗಿ ದೇಸಾಯಿಯವರು ಬಡವರ ಪಾಲಿಗೆ ಬಂಧುವಾದರು. ಮನೆ ಪಾಠ ಇಲ್ಲದೆ ತುತ್ತು ಕೂಳಿಗೂ ಕಷ್ಟಪಡ್ತಾ ಇದ್ದ ಜನರಿಗೆ ಆಸರೆಯಾದರು. ಪ್ರಸಿದ್ಧ ಬರಹಗಾರರಾದರು. ಕಾರ್ಮಿಕ ಸಂಘಟನೆಯಲ್ಲಿ ಅಪಾರವಾಗಿ ದುಡಿದು ಕಾರ್ಮಿಕ ಹಿತರಕ್ಷಣೆ ಮಾಡೋಕ್ಕೆ ಮತ್ತು ಬಡಜನರ ಉದ್ಧಾರಕ್ಕೋಸ್ಕರ ಸಾಕಷ್ಟು ದುಡಿದರು. ಡಾಕ್ಟರ್ ಶಿವರಾಮ ಕಾರಂತರು ಹೇಳೋ ಹಾಗೆ ಹಿಂದೆ ಕ್ರೈಸ್ತ ಮಿಷನರಿಗಳು ಮಾಡಿದ ಬಡಜನರಿಗಾಗಿನ ಕಾರ್ಯಕ್ರಮಗಳನ್ನು ಏಕವ್ಯಕ್ತಿ ಸೈನ್ಯವಾಗಿ ಉತ್ತರ ಕರ್ನಾಟಕದ ಏಳಿಗೆಗೋಸ್ಕರ ದುಡಿದ ಮಹಾನ್ ಧೀಮಂತರಾತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಸಾಕ್ಷರತಾ ಸಾಧನೆಯಲ್ಲಿ ಇವರ ಸಾಧನೆ ಕೊಡುಗೆ ಅವಿಸ್ಮರಣೀಯ. ಲೋಕಸಭಾ ಸದಸ್ಯರಾಗಿ ಕೂಡ ಸೇವೆ ಸಲ್ಲಿಸಿದರು ದಿನಕರ ದೇಸಾಯಿಯವರು. ಅವ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಚೆಲುವೆ. ದಿನಕರ ದೇಸಾಯಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸಾಹಿತ್ಯದ ಪಥದಲ್ಲಿ ದಿನಕರ ದೇಸಾಯಿ ಅವರ ಸಾಧನೆ ಸಾಕಷ್ಟು ವೈವಿಧ್ಯಮಯ. ತರುಣರ ದಸರೆ, ಕಡಲ ಕನ್ನಡ, ದಾಸಾಳ, ಕವನ ಸಂಗ್ರಹ, ಮಕ್ಕಳ ಗೀತೆಗಳು, ಮಕ್ಕಳ ಪದ್ಯಗಳು, ಹೂಗೊಂಚಲು, ಚೌಪದಿ ಸಂಗ್ರಹ, ಇವು ದಿನಕರ ದೇಸಾಯಿ ಕವಿತೆಗಳ ಸಾಲಿನಲ್ಲಿ ನಿಲ್ಲುತ್ತೆ. ನಾಕಂಡ ಪಡುವಣ ಅವರ ಪ್ರವಾಸ ಕಥನ ಕೂಡ ಹೌದು. ಇಂಗ್ಲಿಷ್ನಲ್ಲೂ ಕೂಡ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಇವರು ಬರೆದ ಟಿಕ್ ಟಿಕ್ ಗೆಳೆಯ ಟಿಕ್ ಟಿಕ್ ಟಿಕ್ ಅನ್ನೋದು ಮಕ್ಕಳಿಗೆ ಅತ್ಯಂತ ಪ್ರಿಯವಾದ ಕವನ ಅಂತ ನಾನು ಆವಾಗಲೇ ಹೇಳಿದ್ದೆ. ಚೌಪದಿಗಳ ಕವಿತೆಗಳನ್ನು ಹೊಸ ರೀತಿಯಲ್ಲಿ ಸೃಷ್ಟಿಸಿದ ದಿನಕರ ದೇಸಾಯಿ ಅವರ ಕವಿತೆಗಳು ಚುಟುಕುಗಳು ಅಂತ ಪ್ರಸಿದ್ಧಿ ಹೊಂದಿ ಕನ್ನಡ ನಾಡು ಅವರನ್ನ ಚುಟುಕು ಬ್ರಹ್ಮ ಅಂತ ಕರೆಯುವಂತೆ ಆಯಿತು. ಸಮಯ 7:58 ಇವತ್ತು ನಾವು ಮಾತಾಡಿದ್ದು ದಿನಕರ ದೇಸಾಯಿ ಅವರ ಬಗ್ಗೆ. ಇದು ಇವತ್ತಿನ ಭಾವಸ್ಪಂದನ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ ಜೊತೆಯಾಗೋಣ 8:30 ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ
2: ಮ್ಯೂಸಿಕಲಿ ಯಾರ್ಸ್, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ಹಲೋ ಕರ್ನಾಟಕ, ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಯಾರ್ಸ್ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್, ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೇಳುವಂತಹ ಸಮಯ. ನಿಮ್ಮಿಷ್ಟದ ಹಾಡಿಗಾಗಿ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಿಸಬಹುದು. ಸುಜಾತಾ ಆರ್ ಗಣೇಶ್, ಸುಬಾನ್ ಕುರಿ ಹಂಪಸಾಗರದಿಂದ ಬೆಳಗಿನ ಶುಭೋದಯಗಳು ಅಂತ ನಮ್ಮ ರನ್ನಿಂಗ್ ವಿತ್ 2115 ನಾಗೇಂದ್ರ ತಾವರೆಕೆರೆಯಿಂದ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಿಂಧನೂರು ಸುರೇಶ್ ಬಿಳ್ಳಿಟಗಿ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರ ಜೊತೆಗೆ ಆದಿತ್ಯ ತೇಲಿಯವರ ಸಂದೇಶ ಕೂಡ ತಲುಪಿದೆ. ಪ್ರಸಾದ್ ಕೆಸರಮಡು ತುಮಕೂರಿಂದ ಮತ್ತೆ ಒಂದು ಹಾಡು ಕೇಳಿಸ್ರಿ ಪ್ಲೀಸ್ ಅಂತ ಪದ್ಮಾ ಪನ್ನಗ ಶ್ರೀಧರ್ ಅವರು ಸಂದೇಶನ ಕಳಿಸಿದ್ದಾರೆ. ಅವರ ಜೊತೆಗೆ ಶುಭ ಮುಂಜಾನೆ ಒಂದು ಹಾಡು ಪ್ಲೀಸ್ ಅಂತ ಉಡುಪಿಯಿಂದ ಸತೀಶ್, ಬೆಳಗಾವಿ ಅಥಣಿಯಿಂದ ಶ್ರೀಶೈಲ ಆದಿತ್ಯ ತೆಲಿ ಶಿವಲೀಲಾ, ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ವಿನಯ್ ಪಾರ್ವತಿ ನಾಗರತ್ನ ವಿನೋಬಾನಗರದಿಂದ ಆಕಾಶವಾಣಿ ಒಂದು ಹಾಡು ಪ್ಲೀಸ್ ಅಂತ ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಅವರು ಸಂದೇಶ ಕಳಿಸಿದರೆ. ಆಲಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿಯಿಂದ ಸಂದೇಶನ ಕಳಿಸಿ ಒಂದು ಹಾಡು ಕೇಳಿಸ್ರಿ ನಮಗೋಸ್ಕರ ಅಂತ ಕೇಳ್ತಿದ್ರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ನಿಮಗೂ ನಿಮ್ಮ ಹಾಡನ್ನ ಕೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಬೇಗ ನಮಗೆ ಸಂದೇಶನ ತಲುಪಿಸಿ 9480901013948009001013 ನಿಮ್ಮ ಸಂದೇಶಗಳು ನಮಗೆ ತಲುಪಲಿ. ನಿಮ್ಮ ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

ಕನ್ನಡದ ಕನಸುಗಾರ, ಪ್ರೇಮಲೋಕದ ರಣಧೀರ, ಚಂದನವನದ ಚಲುವಂತ ಚನ್ನಿಗ. ಹೌದು, ಇವತ್ತು ಈ ರವಿಚಂದ್ರನ್ ಅವರ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಾಕಷ್ಟು ಜನ ಅವರ ಇಷ್ಟದ ಹಾಡುಗಳನ್ನು ತಲುಪಿಸಿದ್ದಾರೆ. ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಖಂಡಿತ ನಿಮ್ಮ ಹಾಡುಗಳು ಪ್ರಸಾರ ಆಗತ್ತೆ. ವಾಣಿ ಅವರು ಸಂದೇಶನ ಕಳಿಸಿದರೆ, ವಿಲಿಯಂ ಪರ್ಲಡ್ಕ ಪುತ್ತೂರಿಂದ ಮಂಡಿಕಲ್ ಕೃಪಾ, ಜಯಶ್ರೀ ಸುನೀಲ್ ಒಂದು ಹಾಡು ನಮಗೋಸ್ಕರ ಅಂತ ಕೇಳಿದ್ದಾರೆ. ಮತ್ತೆ ಭೋಪ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ, ಒಂದು ಹಾಡು ಪ್ಲೀಸ್ ಅಂತ. ಅರ್ಜುನ ನಾಯಕ್, ನಿಶ್ವಿಕ್ ನಾಯಕ್, ತ್ಯಾಗರಾಜ್, ಅಂಬಿಕಾ, ಗನಸುಮ, ಪಟಸುಮ್ಮನಹಳ್ಳಿ, ಮತ್ತೆ ಅವ್ರ ಜೊತೆಗೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರ ಸಂದೇಶ ಕೂಡ ತಲುಪಿದೆ. ಸಿಂಧು ನೆಲಮಂಗಲ, ಅರ್ಪಿತಾ ಬೆಂಗಳೂರು ಜೊತೆಗೆ ಒಂದು ಹಾಡು ಕೇಳಿಸ್ರಿ ನಮಗೋಸ್ಕರ ಅಂತ ಚಿಕ್ಕನಾಯಕನಹಳ್ಳಿಯಿಂದ ಹುಳಿಯಾರು ಅವರು ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಈ ಹಾಡು, ಅದ್ಭುತವಾದ ಈ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಪಿ ಸುಶೀಲಾ ಅವರ ದನಿಯಲ್ಲಿ ಸಾಕ್ಷಾತ್ಕಾರ ಚಿತ್ರದ ಈ ಗೀತೆ ನಿಮ್ಮದೇ ಇಷ್ಟದ ಹಾಡಾಗಿದೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಅದನ್ನು ಚಿತ್ರರೂಪಕ್ಕೆ ಚಂದನವನಕ್ಕೆ ತಂದು ಇಳಿಸುವಂತಹ ಮಾಯಗಾರ ವಿ ರವಿಚಂದ್ರನ್ನ. ಪ್ರತಿ ವರ್ಷವೂ ಒಂದಿಷ್ಟು ಹೊಸತನದ ಜೊತೆಲೇ ಬಂದಂಥವರು. ಅವರ ಸಿನಿಮಾಗಳು ಅಂದರೆ ಒಂದು ಅದ್ಭುತವನ್ನು ಸೃಷ್ಟಿಸುವಂಥದ್ದು ಅಂತಲೇ ಅನ್ನಿಸ್ತಿತ್ತು. ಯಾಕಂದರೆ ಅಷ್ಟು ಇಷ್ಟವಾಗುವಂತಹ ಸಿನಿಮಾಗಳನ್ನು ಕೊಟ್ಟವರು ರವಿಚಂದ್ರನ್ ಅವರು. ರವಿಚಂದ್ರನ್ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾವು ಹೇಳಬಹುದು. ಅವರ ವಿಶೇಷತೆಗಳು, ಹೊಸತನಗಳು, ಜೊತೆಗೆ ಅವರು ತಗೊಂಡಂತಹ ಸ್ಟೆಪ್ಗಳು, ಜೊತೆಗೆ ಕಂಡಂತಹ ಕನಸುಗಳು, ಇವೆಲ್ಲವೂ ಕೂಡ ಒಂಥರ ವಿಶಿಷ್ಟ ಅಂತ ಅನಿಸುತ್ತೆ. ಸಮಯ 9:32. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಒಂದು ಹಾಡು ನಮಗೋಸ್ಕರ ಅಂತ ಕೇಳಿದವರು ಮಹೇಶ್, ಸಾಧ್ವಿನಿ, ಸೌಮ್ಯ, ಮತ್ತೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಮಲ್ಲಪ್ಪ ಭದ್ರೆ, ರೂಪಾ ಪಾಂಡುರಂಗರಾವ್, ಶ್ರವಂತ್ ಚಿತ್ರದುರ್ಗದಿಂದ, ನವೀನ್ ಕಾವ್ಯ, ಮತ್ತೆ ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ ಸಂತೋಷ್ ಟ್ರೈಲರ್ ಬೆಸಗರಹಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿಂದ, ಜೊತೆಗೆ ದಯವಿಟ್ಟು ಒಂದು ಹಾಡು ನಮಗೋಸ್ಕರ ಅಂತ ಮುದ್ದೇಗೌಡನ ಕೊಪ್ಪಲು ನಾಗಮಂಗಲ ತಾಲೂಕು ಭಾವನ, ಹರೀಶ್ ಸಂಪತ್ ಲಕ್ಷ್ಮಿ ಮಲ್ಲೇಶ್ವರಂಯಿಂದ ಒಂದು ಹಾಡು ಅಂತ ಪದ್ಮಾವತಿಯವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲು 101.3.

ಸಮಯ 9:42 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ಮತ್ತೆ ಸಂಗೀತ ನಿರ್ದೇಶಕರಾಗೂ ಕೂಡ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದ ನಟ ಅಂತ ಹೇಳಬಹುದು. ಅವರ ಪ್ರೇಮಲೋಕ, ರಣಧೀರ, ರಾಮಚಾರಿ, ಮಲ್ಲ, ಈ ಜೊತೆಗೆ ಅಣ್ಣಯ್ಯ, ಕ್ರಾಂತಿ, ಈ ಇತ್ತೀಚಿನ ಕ್ರಾಂತಿ ಮತ್ತು ದೃಶ್ಯ, ಈ ಸಿನಿಮಾಗಳು ಅತ್ಯಂತ ಯಶಸ್ವಿ ಚಿತ್ರಗಳು ಅಂತಲೇ ಹೇಳಬಹುದು. ರವಿಚಂದ್ರನ್ ಅವರ ನಿರ್ದೇಶನದ ಮತ್ತು ನಟನೆಯ ಅಣ್ಣಯ್ಯ ಚಿತ್ರ ಅಂತೂ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. ಆ ಚಿತ್ರನ ಯಾವತ್ತಿಗೂ ಕೂಡ ಎಷ್ಟೇ ಬಾರಿ ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ ಸಾಕಷ್ಟು ಚಿತ್ರಗಳನ್ನು ಕೊಟ್ಟವರು ರವಿಚಂದ್ರನ್ ಅವರು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ. ಹಾಗೆಯೇ ಸಂದೇಶ ಕೂಡ ಕಳಿಸಿದರೆ, ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಅಂತ. ಹೈತಾಪುರ್ ಗ್ರಾಮದಿಂದ ಒಂಡರಗಿ ಶ್ರೀಕಾಂತ್ ಪೂಜಾರಿ ಮತ್ತು ಜೊತೆಗೆ ಷಣ್ಮುಖ ಹೆಚ್ಎಸ್ ಅವರು ಒಂದು ಹಾಡು ಕೇಳಿಸ್ರಿ ಅಂತ ಸಾರು ರಾಜ್ಕುಮಾರ್ ಅವರು ಸಂದೇಶ ಕಳಿಸಿದರೆ. ನಾಗೇಂದ್ರ ತಾವರೆಕೆರೆಯಿಂದ, ಗುಡ್ ಮಾರ್ನಿಂಗ್ ಮೇಡಮ್, ಒಂದು ಹಾಡು ಅಂತ ತೀರ್ಥಪ್ರಸಾದ್ ದೊಡ್ಡಮೆಟ್ಟಿ ಕರ್ಕೆ. ರವಿ ಮತ್ತು ಚಂದ್ರ ಅವರು ಸಂದೇಶನ ಕಳಿಸಿದ್ದಾರೆ. ಓ, ಜೊತೆಗೆ ಚಿದಾನಂದ್ ಅವರು ಟಿ ಬಿ ಸರ್ಕಲಿಂದ ಒಂದು ಹಾಡು ಪ್ಲೀಸ್ ಅಂತ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನವಿಲು 101.3.

ಕನ್ನಡ ಚಿತ್ರರಂಗದ ಕಲ್ಪನೆಗಳಿಗೆ ರೆಕ್ಕೆ ಕಟ್ಟಿ ಹಾರಿಸಿದವರು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವ್ರ ಚಿತ್ರಗಳನ್ನು ನೋಡಿದಾಗಲೆಲ್ಲ ಏನೋ ಒಂದು ಪೂರ್ಣತೆ ಇದೆ ಅಂತ ಅನ್ಸೋದ್ರ ಜೊತೆಗೆ ಎಲ್ಲೋ ಒಂದಷ್ಟು ಹೊಸತನ ಕೂಡ ಇದೆ, ಒಂದಷ್ಟು ವೈಭವೀಕರಣ ಕೂಡ ಇದೆ, ಒಂದಷ್ಟು ಅರ್ಥ ತಾತ್ಪರ್ಯ ಎಲ್ಲ ಇದೆ ಅಂತ ಅನಿಸ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಪದೇ ಪದೇ ಗುನುಗುನಿಸೋ ಹಾಡುಗಳಿದೆ ಅಂತಲೂ ಅನಿಸೋದು ಸುಳ್ಳಲ್ವೇ ಅಲ್ಲ. ಕ್ರೇಜಿ ಅನ್ನೋದಕ್ಕೆ ಒಂದು ಅನುರೂಪ ಅಂದರೆ ರವಿಚಂದ್ರನ್ ಅಂತ ಹೇಳಬಹುದು. ಅವರು ಪೆದ್ದ ಪೆದ್ದಾಗಿ ನಟಿಸಿದ ರಾಮಾಚಾರಿ, ಒಂದಷ್ಟು ತಾಳ್ಮೆ ಗಾಂಭೀರ್ಯತೆಯಿಂದ ನಟಿಸಿದ ಕನಸುಗಾರ, ಯಾರೇ ನಿನ್ನ ಚೆಲುವೆ, ದೃಶ್ಯ ಅಂತಹ ಚಿತ್ರಗಳು ಪ್ರೇಮಲೋಕದಲ್ಲಿ ಕೆಲವೊಂದು ಪ್ರಮುಖ ನಟ ನಟಿಯರನ್ನ ಬೆರೆಸಿ ಸೃಷ್ಟಿಸಿದ ಹಾಡುಗಳು ಇವೆಲ್ಲವೂ ಅವರನ್ನ ಮೆಚ್ಚುವಂತೆ ಮಾಡುತ್ತೆ ಅಂದರೆ ಸುಳ್ಳಲ್ಲ. ಸಮಯ 9:53. ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಇದಾಗಿತ್ತು ಇವತ್ತಿನ ನಮ್ಮ ಸಖತ್ ಸಾಂಗ್ಸ್. ನೀವು ಕೇಳಿದ ಹಾಡುಗಳು ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಮತ್ತೆ ರಾಮಚಂದ್ರಪುರದಿಂದ ಯಾರಿವರು ಸುಬ್ರಹ್ಮಣ್ಯ ಅವರು ಸಂದೇಶನ ಕಳಿಸಿದರೆ, ಮಲ್ಲಪ್ಪ ಚೂರಿ ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿದರೆ, ಜೊತೆಗೆ ಸಕಲೇಶಪುರದಿಂದ ದೇವ್ ಮಲ್ಲಾಡ್ ಅವರು, ಅನಿಲ್ ಅವರು ಸಂದೇಶನ ಕಳಿಸಿದರೆ, ಪುಷ್ಪ ಶಾನು ಭೋಗರ್ ಅವರ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಸಂತೋಷ ಧೂಪದಾಳ ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ್ ಕುಂಬಾರ ಅವರು ಸಂದೇಶನ ಕಳಿಸಿದರೆ, ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ ಸರಿಯಾಗಿ 10:02 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಕಾಶವಾಣಿಗೆ 90 ವರ್ಷದ ಸಂಭ್ರಮಕ್ಕೆ ಸಾಕಷ್ಟು ವಿಶಿಷ್ಟವಾದ ಹೆಜ್ಜೆಗಳನ್ನು ಇಡ್ತಲೇ ಬರ್ತಾ ಇದೆ ಆಕಾಶವಾಣಿ. ಹಾಗೆ ವಿಶಿಷ್ಟ ಕಾರ್ಯಕ್ರಮಗಳು ಕೂಡ, ಹಾಗೆ ಅದರ ಜೊತೆ ಜೊತೆಯಲ್ಲಿ ನಾವು ಕೂಡ ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆಕಾಶವಾಣಿ ಅಂದ ಕೂಡಲೇ ನಮಗೆ ಒಂದು ವಿಭಿನ್ನವಾದ ಸಂಗೀತ ನೆನಪಾಗುತ್ತೆ. ನಮಗೆ ಇಷ್ಟವಾಗೋ ಸಂಗೀತ ಯಾವುದಾದ್ರೂ ಆಗಿರಬಹುದು, ಅದು ಶಾಸ್ತ್ರೀಯ ಆಗಿರಬಹುದು, ಮೆಲೋಡಿ ಆಗಿರಬಹುದು, ಅಥವಾ ಭಾವಗೀತೆಗಳಾಗಿರಬಹುದು, ಇದೆಲ್ಲವನ್ನು ಕೊಡುವಂಥದ್ದು ಆಕಾಶವಾಣಿ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ಆಧಾರಿತ ಚಿತ್ರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಜೊತೆಗೆ ನಿಮ್ ಜೊತೆ ಯಾರು ಇರೋದು, ನಾನು ಮಧು ಚೈತ್ರ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಬೇಕು.
1: ಸಮಯ 10:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು 101.3. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋದು ಕನ್ನಡದ ಸಂಗೀತ ಆಧಾರಿತ ಚಿತ್ರಗಳ ಬಗ್ಗೆ. ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು 2007 ಬಿಡುಗಡೆಯಾದ ಚಿತ್ರ ಮಾತಾಡು ಮಲ್ಲಿಗೆ, ಸುದೀಪ್ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಈ ಚಿತ್ರದಲ್ಲಿನ ಒಂಥರ ಭಾವನಾತ್ಮಕ ಹಾಡುಗಳು ಅಂತಾನೆ ಹೇಳಬಹುದು. ಮತ್ತೆ ಇದರ ಹಿನ್ನೆಲೆ ಸಂಗೀತ ಕೂಡ ಸಾಕಷ್ಟು ಜನರಿಗೆ ಇಷ್ಟ ಆಗಿತ್ತು. ಸೂಪರ್ ಹಿಟ್ ಮ್ಯೂಸಿಕಲ್ ಆಲ್ಬಮ್ಗಳು ಇನ್ನು ಮುಂಗಾರು ಮಳೆ 2006 ಬಿಡುಗಡೆಯಾಯಿತು. ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾದ ಈ ಚಿತ್ರದ ಪ್ರತಿಯೊಂದು ಹಾಡು ಸೂಪರ್ ಹಿಟ್ ಅಂತ ಹೇಳಬಹುದು. ಮನೋಮೂರ್ತಿಯವರ ಸಂಗೀತ ಮತ್ತು ಯೋಗರಾಜ್ ಭಟ್ ಅವರ ಸಾಹಿತ್ಯ ಅದ್ಭುತವಾಗಿ ಮೂಡಿಬಂದಿತ್ತು. ಜೋಗಿ 2005 ಬಿಡುಗಡೆಯಾಯಿತು. ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದ ಹಾಡುಗಳು ಸ್ಯಾಂಡಲ್ವುಡ್ಡಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದ್ವು. ಗಾಳಿಪಟ ಸಿನಿಮಾದ ಬಗ್ಗೆ ಮಾತಾಡೋದಾದರೆ 2008 ಯುವಕರ ಸ್ನೇಹಿ ಚಿತ್ರ ಅಂತ, ಯೂತ್ ಫ್ರೆಂಡ್ಲಿ ಮೂವಿ ಅಂತ ಹೇಳಿದ್ರು. ಇದರ ಜೊತೆಗೆ ಒಂದು ಉತ್ತಮವಾದ ಪ್ರೇಮಕತೆ ಜೊತೆಗೆ ಅದ್ಭುತ ಸಂಗೀತವನ್ನು ಹೊಂದಿದ ಚಿತ್ರ ಗಾಳಿಪಟ. ಈ ಎಲ್ಲ ಸಿನಿಮಾಗಳ ಹಾಡುಗಳ ಜೊತೆ ಜೊತೆಗೆ ಸಾಕ್ತೀವಿ. ಜೊತೆಗೆ ನಿಮ್ಮಿಷ್ಟದ ಹಾಡು ಯಾವುದು, ನಿಮಗೆ ಯಾವ ಪ್ರಕಾರದ ಹಾಡು ಇಷ್ಟ ಆಗತ್ತೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಕನ್ನಡ ಕಾಮನವಿಲ್ಲು 101.3.

ಒಂದು ಸಿನಿಮಾ ಒಬ್ಬ ಪ್ರೇಕ್ಷಕನ ಮನಸ್ಸಲ್ಲಿ ಅಚ್ಚಳಿದೇ ಉಳಿಬೇಕು ಅಂದ್ರೆ ಅದರಲ್ಲಿನ ಹಾಡುಗಳು ಆ ಪ್ರೇಕ್ಷಕನಿಗೆ ತುಂಬಾ ಇಷ್ಟ ಆಗ್ಬೇಕು. ಅದರ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಇಂಪಾಗಿದ್ರೆ, ಮನಸ್ಸಿಗೆ ಮುದ ನೀಡೋ ಹಾಡುಗಳು ಯಾವತ್ತಿಗೂ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರುತ್ತೆ. ಕೆಲವು ಹಾಡುಗಳು ಸಂಗೀತದಿಂದ ಇನ್ನೂ ಕೆಲವು ಸಾಹಿತ್ಯದಿಂದ ಗಮನ ಸೆಳೆಯುತ್ತೆ. ಹಾಡು ಚೆನ್ನಾಗಿದ್ರೆ ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಸಾಕಷ್ಟು ಸಿನಿ ರಸಿಕರ ಕಲ್ಪನೆ. ಕೆಲವು ಸಲ ಹಾಡುಗಳೇ ಚಿತ್ರವನ್ನು ಗೆಲ್ಲಿಸ್ಬಿಡುತ್ತೆ. ಇಲ್ಲಿ ಸೂಪರ್ ಹಿಟ್ ಅಂತಹ ಹಾಡುಗಳನ್ನು ನಾವು ಕೆಲವು ನೋಡೋದಾದರೆ, ಮುಂಗಾರು ಮಳೆ ಸಿನಿಮಾ 2006 ಬಿಡುಗಡೆಯಾಯಿತು. ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ ಮುಂಗಾರು ಮಳೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡನ್ನೇ ಸೃಷ್ಟಿಸಿತು. ಈ ಸಿನಿಮಾ 1 ಪ್ರದರ್ಶನಗೊಳ್ಳೋ ಮೂಲಕ ದಾಖಲೆಯನ್ನೇ ಬರೀತು ಅಂತ ಹೇಳಬಹುದು. ಬರೀ 70 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣವಾದ ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ 75 ಬಾಚಿಕೊಂಡಿತ್ತಂತೆ. ಈ ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿ ಜೀವನಕ್ಕೆ ದೊಡ್ಡ ಬ್ರೇಕನ್ನು ಕೊಟ್ಟಿತ್ತು. ಸಿನಿಮಾದ ಹಾಡುಗಳು ಮತ್ತು ಡೈಲಾಗ್ಗಳು ಸಿಕ್ಕಾಪಟ್ಟೆ ಹಿಟ್ ಆಗಿದ್ವು. ಮುಂಗಾರು ಮಳೆ ಸಿನಿಮಾದಲ್ಲಿ ಬರೋಬ್ಬರಿ 7 ಎಲ್ಲ ಹಾಡುಗಳು ಹಿಟ್ ಅಂತ ಹೇಳಬಹುದು. ಈ ಚಿತ್ರಕ್ಕೆ ಮನುಮೂರ್ತಿಯವರ ಸಂಗೀತ ಕೂಡ ಇತ್ತು. ಸಮಯ 10:44. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರಾ.

ಸಮಯ 10:59 ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಒಂದು ಸೂಪರ್ ಹಿಟ್ ಗೀತೆಗಳು ಇದ್ದಂತಹ ಸಿನಿಮಾ. ಇನ್ನು ಪರಮಾತ್ಮ ಜೊತೆ ಜೊತೆಯಲ್ಲಿ ಜಸ್ಟ್ ಮಾತ್ಮಾ ತಲಿ ಚಿತ್ರದ ಬಗ್ಗೆ ನಾವು ನೆನಪಿಸ್ಕೊಳ್ಳೋದಾದ್ರೆ ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಮೂಡಿಬಂದ ಹಾಡುಗಳು ತುಂಬಾ ಖುಷಿ ಕೊಟ್ಟಂತಹ ಹಾಡುಗಳು ಅಂತಾನೆ ಹೇಳ್ಬಹುದು. ಇವತ್ತು ನಾವು ಎಲ್ಲರೂ ಮಾತಾಡಿದ್ದು ಹೌದು ಸಿನಿಮಾ ಸಂಗೀತದ ಬಗ್ಗೆ, ಸಂಗೀತಮಯ ಕನ್ನಡ ಚಿತ್ರಗಳ ಬಗ್ಗೆ ಇಷ್ಟೊತ್ತು ಮಾತುಕತೆ ಆಯಿತು. ಇದು ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಪ್ತಿ ಪಸಂದ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಿಮಿಷದ ಹಿಂದಿ ಹಾಡುಗಳನ್ನ ಇಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಬಹುದು, ಕೇಳಿ ಅಂದ್ರೆ ನಮ್ಮ ರೇಡಿಯೋದಲ್ಲಿ ಕೇಳಿಸ್ಕೊಂಡು ಆನಂದಿಸಬಹುದು. ಹಾಗಿದ್ರೆ ತಡ ಯಾಕೆ, ಈಗಾಗಲೇ ಸಂದೇಶವನ್ನ ಸಾಕಷ್ಟನ್ನ ಕಳಿಸಿದ್ದೀರಾ. ಇನ್ನಷ್ಟು ಮತ್ತಷ್ಟು ಸಂದೇಶಗಳು ಹರಿದು ಬರಲಿ. 9480910013 ಈ ಸಂಖ್ಯೆಗೆ.

ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ 11:15 ಸುಮನ್ ಕೊರಿ ಹಂಪಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಗೆ ಉಜ್ವಲ ಚಿತ್ರದ ಹಾಡೊಂದು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಉಜಾಲ ಚಿತ್ರದ ಈ ಹಾಡು ಪ್ರಸಾರ ಮಾಡಿದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ, ಯಾಕೆಂದರೆ ಬಹಳ ಅಪರೂಪದ ಗೀತೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮನಡೆ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂಥ ಉಜಾಲ ಚಿತ್ರದ ಈ ಗೀತೆ ನಿಮಗಾಗಿ.

11:23 ಆಗ್ತಾ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಕಾಶ್ ಕಲ್ಲೂರ್ ಗುಬ್ಬಿಯಿಂದ, ಮಾದನ ಹಿಪ್ಪರ್ಗಿಯಿಂದ, ಶಿವಲಿಂಗ ಬದ್ರೆ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ಹೂವಾಳಿ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನ ಕಳಿಸ್ತಾ ಹಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ದಿವಾಕರ್ ಶೆಣೈ ಅವರು ಕೂಡ ಒಳ್ಳೊಳ್ಳೆ ಗಜಲ್ಗಳನ್ನ, ಹಿಂದಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಡಿಗೋಸ್ಕರ. ಹಾಗೆ ಮತ್ತಷ್ಟು ಸಂದೇಶಗಳು, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಸುಧಾ ಜಯಶ್ರೀ, ಸುನೀಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ರಾಜಾಜಿನಗರದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಂದು ಸಂದೇಶಕ್ಕೆ. ಮುಂದಿನ ನಿಮ್ಮದೇ ರಿಕ್ವೆಸ್ಟ್ ಮಾಡಿರುವಂತಹ ನಿಮ್ಮದೇ ಹಾಡು, ಅನುರಾಧ ಪೋಡ್ವಾಲ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಈ ಹಾಡು ಪ್ರೇಮ್ ಗೀ ಚಿತ್ರದ ಹಾಡು.

0: 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಈ ಉಯ್ಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣಕಸ ಹಾನಿಕಾರಕ ಕಸವನ್ನು ಸಪರೇಟ್ ಸೆಟ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ ಈ ಏರಿಯಾ ಸಣ್ಣದ ಅದನ್ನಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತದ ಮೇಲೆ ಎರೆಹುಳ ಗೊಬ್ಬರ ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
1: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
3: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರಾಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತೆ ಆಮೇಲೆ ಹಸೆ ಕಸ ಮತ್ತೆ ಒಣ ಕಸ ಮತ್ತೆ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡು ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
1: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ

ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7:00ಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ ಮೇ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00ಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ ಆ್ಯಂಡ್ ಅ ವೆರಿ ಗುಡ್ ಆಫ್ಟರ್ನೂನ್ ಟು ಎಫ್ಎಂ ರೇನ್ಬೋ 101.3. ದಿಸ್ ಆಫ್ಟರ್ನೂನ್ ದ ಲಾಸ್ಟ್ ವೀಕೆಂಡ್ ಆಫ್ ಮೇ ವಿತ್ ಯು ಆನ್ ದ ವೇವ್ಸ್ ಈಸ್ ಶ್ರುತಿ ರಾವ್. ಅಗೇನ್ ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಎವ್ರಿಬಡಿ. ದಿಸ್ ಒನ್ ಅವರ್ ಫ್ರಮ್ 12 to 1 ಆನ್ ರೇನ್ಬೋ ರೆವರ್ಬ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಎವ್ರಿಥಿಂಗ್ ದ್ಯಾಟ್ ಈಸ್ ಸ್ಪೆಷಲ್ ಅಬೌಟ್ ಮೇ. ಡೂ ಲೆಟ್ ಮೀ ನೋ whatever is special about me, whether it could be a global issue, it could be a personal issue, it could be something everybody is going through. Do text me on 9480901013.
2: Get ready to turn back the dial, to turn up the memories.
3: FM Rainbow brings your former favorites back.
4: Spinning Bollywood hits over gupshup.
5: Arey abhi to party shuru hui hai.
3: Every Saturday and Sunday from 12 to 1:10.
6: Pani da kesariya tera.
3: Let's soundtrack your weekend with Rainbow River.
7: Because some songs and some voices never fade.
8: Akashwani FM Rainbow.
1: The minute we say May, it's all about heat, it's all about exams, competitive exams.

ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3, ಯು ಆರ್ ಲಿಸ್ನಿಂಗ್ ಟು ರೇನ್ಬೋ ರೆವರ್ಬ್ಸ್ ವಿತ್ ಮೀ ಶ್ರುತಿ. ದ ಟೈಮ್ ರೈಟ್ ನೌ ಇಸ್ 55 minutes past 12 o'clock. ಇಟ್ಸ್ ಟೈಮ್ ಫಾರ್ ಮೀ ಟು ಸೇ ಟಾಟಾ, ಬೈ ಬೈ. ಐ ವಿಲ್ ಸಿ ಯು ಅಗೇನ್ ಟುಮಾರೋ ಅಟ್ 12 o'clock, ಅಂಡ್ ಆಫ್ ಕೋರ್ಸ್ ಟುಮಾರೋ ಐ ಎಮ್ ಗೋನ್ ಟು ಪ್ಲೇ ಇನ್ ಯೋರ್ ರಿಕ್ವೆಸ್ಟ್, ಸೊ ಡೋಂಟ್ ಫರ್ಗೆಟ್ ಟು ಟ್ಯೂನ್ ಇನ್ ಎಕ್ಸಾಕ್ಟ್ಲಿ ಅಟ್ 12. ಬಿಫೋರ್ ಸೈನಿಂಗ್ ಆಫ್, ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು ಇಸ್ಮಾಯಿಲ್ ಜಿ ಫ್ರಮ್ ಬಿಜಾಪುರ್, ವಿ ಹ್ಯಾವ್ ಪಂಡಿತ್ ಸರಾವದಿ ಹೂ ಹ್ಯಾಸ್ ಮೆಸೇಜ್ಡ್ ಇನ್, ವಿ ಹ್ಯಾವ್ ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ. Thank you all of you for showering in so much love and for saying that you really liked the playlist that I prepared for you today. I'll see you again tomorrow. Until then, be good and keep listening to FM Rainbow 101.3.

ಹೌದು, ಇದು ನಮ್ಮ ನಿಮ್ಮೆಲ್ಲರ ಹಿಗೋ ಎಫ್ ಎಂ ರೈನ್ಬೋ, ಕನ್ನಡ ಕಾಮದ ಬಿಲ್ಲು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 1:01. ಎಲ್ಲರ ಮನೆಯಲ್ಲೂ ಕೂಡ ಕುಕ್ಕರ್ ಸೀಟಿ ಕೂಗಿರುವಂತಹ ಹೊತ್ತು ಇದು. ಬಿಸಿ ಬಿಸಿ ಅಡುಗೆ ಮಾಡಿ ಬಡಿಸಿ ತಿಂದು ಖುಷಿ ಪಡುವಂತಹ ಹೊತ್ತಿದು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ, ನಿಮಗೆ ಗೊತ್ತೇ ಇದೆ, ಒಂದು ರೆಸಿಪಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಾಗತ್ತೆ. ನಮ್ಮ ಸ್ನೇಹಿತರೊಬ್ರು ಕರೆ ಮಾಡ್ತಾರೆ, ಕೇಳುಗರೊಬ್ರು ಕರೆ ಮಾಡ್ತಾರೆ, ಕೇಳಿ ನಂತರ ಅವರು ತಮ್ಮ ರೆಸಿಪಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನೀವು ಕೂಡ ಆ ರೆಸಿಪಿಯಿಂದ ಏನು ಇನ್ಸ್ಪೈರ್ ಆಗಿದ್ರೆ, ನಿಮಗೂ ಆ ರೆಸಿಪಿ ಕೇಳಿ ಖುಷಿಯಾಗಿದ್ರೆ, ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೀವು ಕೂಡ ನಿಮ್ಮದೇ ರೆಸಿಪಿಗಾಗಿ ಕರೆ ಕೂಡ ಮಾಡಬಹುದು. 9480901013 ಈ ಸಂಖ್ಯೆಗೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ಒಂದೊಂದು ಜಿಲ್ಲೆಗೂ ಪ್ರತಿ ಒಂದೊಂದು ತಾಲೂಕಿಗೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ಅಂದರೆ ಒಬ್ಬರ ಮನೆಯಲ್ಲಿ ಮಾಡುವಂಥ ಆಹಾರ ಮತ್ತೊಂದು ಮನೆಯಲ್ಲಿ ಅದೇ ರೆಸಿಪಿ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಒಬ್ಬರ ಮನೇಲಿ ಮಾಡೋ ಥರ ಚಿತ್ರಾನ್ನ ಮತ್ತೊಬ್ಬರ ಮನೇಲಿ ಮಾಡೋದಿಲ್ಲ, ಒಬ್ಬರ ಮನೇಲಿ ಮಾಡುವಂಥ ಈ ಹುಳಿ ಅನ್ನದ ಗೊಜ್ಜು ಮತ್ತೊಬ್ಬರ ಮನೇಲಿ ಮಾಡೋದಿಲ್ಲ. ಹೀಗೆ ಪ್ರತಿ ಮನೆಯಲ್ಲೂ ಕೂಡ ವೈವಿಧ್ಯಮಯವಾದಂಥ ಪಾಕವಿಧಾನ ಇದ್ದೇ ಇರುತ್ತೆ. ಸೊ ಈ ಒಂದು ವೈವಿಧ್ಯಮಯವಾದಂಥ ಪಾಕವಿಧಾನಗಳ ಅನಾವರಣ ಮಾಡೋದಕ್ಕೆ ಈ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇರುವಂಥದ್ದು. ಬನ್ನಿ, ಇವತ್ತು ಯಾರು ಕರೆ ಮಾಡಿ ತಮ್ಮ ರೆಸಿಪಿಯನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ಒಂದು ಹಾಡು ನಿಮಗೋಸ್ಕರ ಕೇಳಿಸ್ತಾ ಇದ್ದೀನಿ. ಗಲಾಟೆ ಅಳಿಯಂದ್ರು ಚಿತ್ರದ ಈ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಎಸ್, ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ನಂದು ಒಂದು ರೆಸಿಪಿ ಇದೆ, ಇದರಲ್ಲಿ ನಾನು ಸ್ಪೆಷಲ್ ಏನು ಸ್ಪೆಷಾಲಿಟಿ ಇದೆ ನಂದು, ಹಾಗಿದ್ರೆ ಅದನ್ನ ನಾನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಲೈನ್ ಅಲ್ಲಿ ಇದ್ದಾರೆ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಏನ್ ನಿಮ್ ಹೆಸರು? ಹಲೋ.
1: ಹಲೋ, ನನ್ನ ಹೆಸರು ಯಮುನಾ ಅಂತ.
0: ಎಲ್ಲಿಂದ ಮಾತಾಡ್ತಾ ಇರೋದು ಯಮುನಾ ಅವರೇ?
1: ನಾವು ನಾಗಸಂದ್ರದಿಂದ ಮಾತಾಡ್ತಾ ಇದ್ದೀವಿ.
0: ನಾಗಸಂದ್ರದಿಂದ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು.
0: ನನ್ನ ಹತ್ರ ಒಂದು ರೆಸಿಪಿ ಇದೆ, ನಾನು ಅದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರಿ. ಯಾವ ರೆಸಿಪಿ ಮಾಡೋದಕ್ಕೆ ರೆಡಿ ಇದ್ದೀರಾ ಈಗ, ಅಂದ್ರೆ ತಿಳಿಸ್ಕೊಡೋದಕ್ಕೆ ರೆಡಿ ಇದ್ದೀರಾ?
1: ಕೇಸರಿ ಬಾತು ಎಲ್ರಿಗೂ ಗೊತ್ತಿರುತ್ತೆ, ಆದ್ರೆ ಇದು ಒಂದ್ ಸ್ವಲ್ಪ ಸ್ಪೆಷಲ್ ಕೇಸರಿ ಬಾತು.
0: ಯಾವ ತರ ಸ್ಪೆಷಲ್ ಅಂದ್ರೆ ಏನ್ ಸ್ಪೆಷಾಲಿಟಿ?
1: ಸಾಮಾನ್ಯವಾಗಿ ಎಲ್ಲರೂ ರವೆ ಇಂದ ಕೇಸರಿ ಬಾತ್ ಮಾಡ್ತಾರಲ್ಲ?
0: ಹೌದು ಹೌದು.
1: ನಾವು ಹೆಸರು ಬೇಳೆಯಿಂದ ಕೇಸರಿ ಬಾತ್ ಮಾಡ್ತೀವಿ.
0: ಅಂದ್ರೆ ಕೇಸರಿ ಬಾತಿಗೆ ಒಂದು ಪ್ರೋಟೀನ್ ಟಚ್ ಕೊಡ್ತಾ ಇದ್ದೀರಾ ನೀವು?
1: ಹೌದು. ಮತ್ತೆ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ತಂಪಾಗಿರುತ್ತೆ.
0: ಹಾ ಹಾ ಹಾ, ಕರೆಕ್ಟ್.
1: ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ.
0: ಓಕೆ, ಟ್ರೈ ಮಾಡಿದೀರಾ ತುಂಬಾ ಸಲ ನೀವು?
1: ಹಾ, ನಾವು ಮಾಡ್ತಾ ಇರ್ತೀವಿ. ಹೆಸರು ಬೇಳೆ ತುಂಬಾ ಒಳ್ಳೇದು ಅಂತ ಹೇಳಿ ಅದರಿಂದನೇ ಕೇಸರಿ ಬಾತ್ ಮಾಡ್ತಿರ್ತೀವಿ.
0: ಯಾರಿಂದ ಈ ಒಂದು ರೆಸಿಪಿ ಕಲ್ತಿದ್ ನೀವು? ಅಂದ್ರೆ ನಿಮ್ದೇ ಒಂದು ಐಡಿಯಾನ ಹೀಗ್ ಮಾಡ್ ನೋಡೋಣ, ರವೆ ಬದಲಾಗಿ ಮಾಡ್ ನೋಡೋಣ ಅಂತ, ಅಥವಾ ಮನೇಲಿ ಇನ್ಯಾರಾದ್ರೂ ಮಾಡ್ತಿದ್ರ?
1: ಇಲ್ಲ, ಇದೊಂದು ಟ್ರೆಡಿಷನಲ್ ರೆಸಿಪಿನೇ.
0: ಟ್ರೆಡಿಷನಲ್? ಹೇಳಿ ಹೇಳಿ. ಹಲೋ ಹಲೋ ಹಲೋ ಹಲೋ. ಓಹೋ, ಹೆಸರು ಬೇಳೆ ಕೇಸರಿ ಬಾತ್ ಹೇಳ್ಕೊಡ್ತೀನಿ ಅಂತಂದ್ರು, ಬಟ್ ಲೈನ್ ಕಟ್ ಆಯ್ತು.
1: ಹಲೋ
0: ಹಲೋ. ಹೇಳಿ ಹೇಳಿ.
1: ನಾವು ಚಿಕ್ಕ ವಯಸ್ಸಿಂದ ತಿಂದಿದ್ವಿ, ನಮ್ಮ ಅಜ್ಜಿ ಮತ್ತೆ ನಮ್ಮ ಅಮ್ಮ ಇದನ್ನ ಮಾಡ್ತಾ ಇದ್ರು.
0: ಓಕೆ, ಈಗ ಪಟಾಪಟ್ ಅಂತ. ಎಸ್, ಪಟಾಪಟ್ ಅಂತ, ಟೈಮ್ ತುಂಬಾ ಕಡಿಮೆ ಇದೆ. ಹೇಗ್ ಮಾಡೋದು, ಏನೇನ್ ಇನ್ಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡಿ.
1: ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ತುಂಬಾ ಕಡಿಮೆನೆ. ಹೆಸರು ಬೇಳೆ, ಸಕ್ಕರೆ, ಒಂದ್ ಕಪ್ ಹೆಸರು ಬೇಳೆಗೆ ಒಂದ್ ಕಪ್ ಸಕ್ಕರೆ ತಗೊಳ್ಬೇಕು. ಪ್ರೋಸೆಸ್ ಸ್ವಲ್ಪ ಲೆಂತಿ ಇರುತ್ತೆ. ಹೆಸರು ಬೇಳೆನ ಒಂದ್ ಅರ್ಧ ಗಂಟೆ ನೆನ್ಸ್ಕೊಂಡು ಅದನ್ನ ರುಬ್ಬಬೇಕು. ಸರಿ ಸರಿಯಾಗಿ ರುಬ್ಬಿ ಅದನ್ನ ಇಡ್ಲಿ ಪಾತ್ರೆಯಲ್ಲಿ ಒಂದ್ ಬಟ್ಟೆಯಲ್ಲಿ ಬೇಯಿಸ್ಕೋಬೇಕು.
0: ಅಂದ್ರೆ ಹಬೆಲಿ, ಹಬೆಲ್ ಬೇಯಿಸ್ಕೋಬೇಕು.
1: ಹಬೆಲ್ ಬೇಯಿಸ್ಕೋಬೇಕು ಇಡ್ಲಿನ. ಇಡ್ಲಿ ಮೋಲ್ಡ್ ಅಲ್ಲಾದ್ರೂ ಹಾಕೋದು, ಹಾಗೆ ಒಂದು ಬಟ್ಟೆನಲ್ಲಾದ್ರೂ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡಿದ ತಕ್ಷಣ ಅದನ್ನ ಪುಡಿ ಪುಡಿ ಮಾಡ್ಕೊಳ್ಳೋದು.
0: ಓಕೆ,
1: ಅದಕ್ಕೆ ಅದೇ ಪ್ರಮಾಣದ ಸಕ್ಕರೆನ್ ತಗೊಂಡು ಅದಕ್ಕೆ ಹಾಕಿ ಸ್ವಲ್ಪ ನಾವು ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದ್ರೆ ಎರಡು ಕೂಡ ಹೊಂದ್ಕೊಡುತ್ತೆ, ಹೆಸರು ಬೇಳೆ ಮತ್ತೆ ಸಕ್ಕರೆ ಚೆನ್ನಾಗಿ ಹೊಂದ್ಕೊಡುತ್ತೆ. ಅದಕ್ಕೆ ಏಲಕ್ಕಿ ಪುಡಿ, ಆಮೇಲೆ

0: ಕೇಳೋಣ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮಯನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ಧತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ಧವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡ 88.6ರಿಂದ ಶೇಕಡ 90.6 ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡ 95.9 ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡ 70ರಿಂದ 76.2 ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12ರಿಂದ 23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡ 96ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ

0: ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3% ಶೇಕಡಾ 64.3% ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದಿರಿ. ಸಮಯ 1:20. ಇನ್ನು ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ತಿರುಗಿಸಲಿ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ.

ಬದುಕಿನ ಯಂತ್ರವನ್ನು ವಿಧಿ ಹೇಗಾದರೂ ತಿರುಗಿಸಲಿ, ಗ್ರಹಗಳು ನಕ್ಷತ್ರಗಳು ತಮ್ಮ ಇಷ್ಟದ ಹಾಗೆ ಸಾಗಲಿ, ವಿಧಿ ನಮ್ಮತ್ತ ನೋಡಿ ಗೇಲಿ ಮಾಡಲಿ, ಮಾನವ ತನ್ನ ಬುದ್ಧಿಯ ಸ್ಥಿಮಿತತೆಯನ್ನು ಕಳೆದುಕೊಳ್ಳಬಾರದು. ಅಂದರೆ ಮನುಷ್ಯನ ಸ್ವಪ್ರಯತ್ನಕ್ಕೆ ಇಲ್ಲಿ ಹೆಚ್ಚು ಮಾನ್ಯತೆಯನ್ನು ಕವಿ ಕೊಡ್ತಾ ಇದ್ದಾರೆ. ವಿಧಿ ಅನ್ನೋದೊಂದು ಇದೆ, ನನ್ನನ್ನು ಅದು ನಿಯಂತ್ರಿಸ್ತಾ ಇದೆ. ನಾವು ಗ್ರಹಗತಿ ಅಂತ ಕರಿತೀವಲ್ಲ, ನಮ್ಮ ಬದುಕು ನಮಗೆ ಹೊರತಾಗಿರೋ ಪ್ರಚಂಡವಾದ ಶಕ್ತಿಯನ್ನು ಪಡೆದಿರುವ ಗ್ರಹ ನಕ್ಷತ್ರಗಳ ಚಲನೆಗೆ ಅನುಗುಣವಾಗಿ ನಡೀತಕ್ಕಂಥದ್ದು ಅನ್ನುವ ನಂಬಿಕೆ ಇಲ್ಲಿ ಕಾಣಿಸುತ್ತೆ. ವಿಧಿ ನಮ್ಮನ್ನು ನೋಡಿ ಗೇಲಿ ಮಾಡಬಹುದು, ಗ್ರಹಚಾರಗಳು ನಮ್ಮನ್ನು ನೋಡಿ ಪರಿಹಾಸ ಮಾಡಬಹುದು, ಆದರೆ ಮನುಷ್ಯ ಮಾತ್ರ ತನ್ನ ಬುದ್ಧಿ ಸ್ಥಿಮಿತತೆಯನ್ನು ಕಳ್ಕೊಳ್ಬಾರ್ದು ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯನಿಗೆ ಗಟ್ಟಿಯಾಗಿರೋದು ಅಥವಾ ನಂಬಿಕೊಳ್ಳಬೇಕಾದದ್ದು, ನಂಬಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಬುದ್ಧಿಯ ಸ್ಥಿಮಿತತೆಯೇ, ಅಂದರೆ ತನ್ನ ಆತ್ಮವಿಶ್ವಾಸ. ಯಾವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಕೂಡಿ ಪ್ರಯತ್ನಶೀಲನಾಗ್ತಾನೋ ಅಂತಹವನಿಗೆ ಬೇರೆ ಯಾವುದೋ ಏನೋ ಕೆಟ್ಟ ಫಲವನ್ನು ಉಂಟು ಮಾಡಬಹುದೋ ಅನ್ನುವ ಅಳುಕು ಇರೋದಿಲ್ಲ. ಅದೇ ಇದನ್ನೇ ಆತ್ಮವಿಶ್ವಾಸ ಅಂತ ಕರೆಯೋದು. ಅಂದರೆ ಎಷ್ಟೋ ಸಲ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಾನು ಮಾಡ್ತಾ ಇರೋದು ಸರಿ ಅನ್ನುವಂತಹ ಮನವರಿಕೆ, ಕನ್ವಿಕ್ಷನ್, ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹದ್ದು. ಯಾಕೆಂದರೆ ನಾವು ಮಾಡುವ ಪ್ರಯತ್ನಕ್ಕೆ ಬೇರೆಯವರು, ಇಲ್ಲಿ ವಿಧಿ ಅಂತ ಕರೀತಾ ಇರೋದು, ನಕ್ಷತ್ರಗಳು ಅಂತ ಕರೀತಾ ಇರೋದು, ಬೇರೆ ವ್ಯಕ್ತಿಗಳು ಆಗಿರಬಹುದು, ಅವರ ರೂಪದಲ್ಲಿ ಇರಬಹುದು, ನಮ್ಮನ್ನು ಗೇಲಿ ಮಾಡಬಹುದು, ನಮ್ಮನ್ನು ತಿರಸ್ಕರಿಸಬಹುದು. ಆದರೆ ನಾವು ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸಿದಾಗ, ಹಾಗೆ ಮುಂದುವರೆದಾಗ ನಮ್ಮ ಬದುಕು ಸುಮುಖವಾಗತ್ತೆ, ಗೊಂದಲಗಳಿಂದ ಕೂಡಿರೋದಿಲ್ಲ.

ಬದುಕು ಜಟಕಾಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಬದುಕು ಜಟಕಾಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ

ಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.

0: ಇದು ಬಹಳ ಪ್ರಸಿದ್ಧವಾದಂತಹ ಪದ್ಯ. ಬದುಕು ಅನ್ನುವುದು ಒಂದು ಬಂಡಿ, ಅದನ್ನು ನಡೆಸ್ತಾ ಇರುವಂತಹ ಸಾರಥಿ ಅಂದರೆ ವಿಧಿಯೇ, ಅದನ್ನು ಎಳೆಯುವ ಕುದುರೆಯೇ ಈ ಜೀವ. ಹೀಗಾಗಿ ಈ ಕುದುರೆ ಎಲ್ಲಿಗೆ ಹೋಗಬೇಕು ಅಂದರೆ ಅದು ಸುಖದ ತಾಣವಾಗಿರಬಹುದು, ದುಃಖದ ನೆಲೆಯಾಗಿರಬಹುದು. ಗಾಡಿ ಹೊಡೆಯೋನು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳ್ತಾನೋ, ಎಲ್ಲಿ ನಿಲ್ಲಬೇಕು ಅಂತ ಆಜ್ಞೆ ಮಾಡ್ತಾನೋ ಅಲ್ಲಿ ಹೋಗಬೇಕು, ಅಲ್ಲಿ ನಿಲ್ಲಬೇಕು. ಕುದುರೆ ದಣಿವುಗೊಂಡು ಕೆಳಕ್ಕೆ ಕುಸಿಬಹುದು, ಆದರೆ ಆಸರೆಗೆ ನೆಲವಿದ್ದೀವಿಯಲ್ಲ ಅಂತ ಕವಿ ಒಂದು ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಬದುಕು ಜಟಕಾಬಂಡಿ, ಬಹಳ ಪ್ರಸಿದ್ಧವಾದ ಮಾತುಗಳಿದು. ವಿಧಿ ಅದರ ಸಾಹೇಬ ಅಂದರೆ ಕವಿ ಇಲ್ಲಿ ಮತ್ತೆ ವಿಧಿಯ ಬಗ್ಗೆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುದುರೆ ಗಾಡಿಗೆ ಕಟ್ಟಿರುವ ಕುದುರೆ ಹಾಗೆ ಅದನ್ನು ನಡೆಸುವಂತಹ ಸಾರಥಿ ಯಾವ ದಿಕ್ಕಿಗೆ ಹೋಗು ಅಂದ್ರೆ ಆ ದಿಕ್ಕಿಗೆ ಹೋಗಬೇಕು, ಯಾವ ವೇಗದಲ್ಲಿ ಹೋಗಬೇಕು ಅಂದರೆ ಆ ವೇಗದಲ್ಲಿ ಹೋಗಬೇಕು, ಎಲ್ಲಿ ನಿಲ್ಲಬೇಕು ಅಂದರೆ ಅಲ್ಲಿ ನಿಲ್ಲಬಿಡಬೇಕು. ಅಂದರೆ ಈ ಸ್ವಯಂ ವಿವೇಚನಾ ಶಕ್ತಿ ಕುದುರೆಗೆ ಹೇಗೆ ಇರೋದಿಲ್ವೋ ಅಥವಾ ಇರಬಾರದು, ಹಾಗೆ ವ್ಯಕ್ತಿಗೂ ಇರಬಾರದು ಅಂತ ನಾವು ನಿರೀಕ್ಷಣೆ ಮಾಡಕ್ಕೆ ಸಾಧ್ಯವಾಗುತ್ತೆಯೇ? ಆದರೆ ಕವಿ ಇಲ್ಲಿ ಒಂದು ಆಶಾಭಾವನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಾವು ಜೀವನದಲ್ಲಿ ದಣಿಯಬಹುದು, ಜೀವನದಲ್ಲಿ ಸುಸ್ತಾಗಬಹುದು, ಓಡಿ ಓಡಿ ನಮಗೆ ಸಾಕಾಗಬಹುದು, ಆದರೆ ಓಡಿ ಓಡಿ ಸಾಕಾದ್ರೆ ನಮಗೊಂದು ಆಸರೆ ಇದೆ ಅಂತ ಹೇಳ್ತಾರೆ. ಆ ಆಸರೆ ಯಾವುದು? ನೆಲವೇ. ಕೆಳಗೆ ಕುಸಿದು ಬಿದ್ದರೆ ಕುದುರೆಯನ್ನು ಅಪ್ಪು ಹಿಡ್ಕೊಳ್ಳೋದಕ್ಕೆ, ಕಾಪಾಡೋದಕ್ಕೆ ನೆಲ ಇದೆ. ಪ್ರಾಯಶಃ ಈ ನೆಲ ಅಂದರೆ ಯಾವುದು? ಅದು ಬದುಕೆ. ಅಂದರೆ ವಿಧಿ ಏನು ಮಾಡಿಬಿಡುತ್ತೋ ಅಂತ ಭಯ ಪಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿಧಿ ಏನಾದರೂ ಮಾಡಿಕೊಳ್ಳಿ, ನಾನು ಕುಸಿದು ಬಿದ್ದರೂ ಪರವಾಗಿಲ್ಲ, ಮುಂದುವರಿತೀನಿ. ಕುಸಿದು ಬಿದ್ದರೆ ನನ್ನ ಬದುಕು ಅನ್ನೋದು ನನಗಿದ್ದೇ ಇದೆಯಲ್ಲ ಎನ್ನುವ ಸಮಾಧಾನ ನೆಮ್ಮದಿ ಇದ್ದಾಗ ಬದುಕಿನಲ್ಲಿ ನಿರಾಶೆ ಅನ್ನೋದು ಇರೋದಿಲ್ಲ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 1:36 ಆಗ್ತಾ ಇದೆ. ಲಂಚ್ ಬಾಕ್ಸ್ ಕೇಳ್ತಾ ಇದ್ದೀರಾ. ನಮ್ಮ ಸುತ್ತಮುತ್ತ ಹತ್ತು ಹಲವಾರು ಸ್ಫೂರ್ತಿಯ ಕಥೆಗಳು, ಸ್ಫೂರ್ತಿಯ ಘಟನೆಗಳು ನಡೀತಾನೆ ಇರುತ್ತೆ. ನಾವು ಅದನ್ನ ಗಮನ ಇಟ್ಟು ನೋಡಬೇಕು ಅಥವಾ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರತಿ ವರ್ಷ ಶೌರ್ಯ ಸಾಹಸಗಳನ್ನ ಪ್ರೋತ್ಸಾಹಿಸೋದಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಮಕ್ಕಳಿಗೆ. ಅದು 14 ತಾರೀಕು, ಹಾಗೆ ಗಣರಾಜ್ಯೋತ್ಸವದ ದಿನ 26 ತಾರೀಕು, ಈ ಎರಡು ಸಂದರ್ಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಅದು ರಾಷ್ಟ್ರಮಟ್ಟದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಸಮಯದಲ್ಲಿ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ಮಕ್ಕಳಿಗೆ ಪ್ರದಾನ ಮಾಡಿದರೆ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರದಿಂದ 14 ತಾರೀಕು ಮಕ್ಕಳಿಗೆ ಬೆಂಗಳೂರಿನ ಬಾಲಭವನದಲ್ಲಿ ಶೌರ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಶೌರ್ಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕಾದ್ರೆ, ಶೌರ್ಯ ಪ್ರಶಸ್ತಿಗೋಸ್ಕರ ಮಕ್ಕಳನ್ನು ಆಯ್ಕೆ ಮಾಡಬೇಕು ಅಂತಂದರೆ, ಅವರು ಯಾವ ನಿಟ್ಟಿನಲ್ಲಿ ಶೌರ್ಯವನ್ನು ಮೆರೆದ್ರು, ಯಾವ ಘಟನೆ ನಡೀತು, ಏನೆಲ್ಲ ಕಥೆಗಳಿದ್ವು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬಹಳನೇ ಕುತೂಹಲಕಾರಿಯಾಗಿರುತ್ತೆ. ಸೊ ಇಂಥ ವಿಚಾರಗಳು ಅಂದರೆ, ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಜೀವದ ಹಂಗನ್ನು ತೊರೆದು ಆ ಒಂದು ಸಮಯದಲ್ಲಿ ತೋರಿದಂತಹ ಸಮಯ ಪ್ರಜ್ಞೆ ಇದೆಯಲ್ವಾ, ಇದು ಎಲ್ಲರಿಗೂ ಕೂಡ ಮಾದರಿ. ಯಾಕೆಂತಂದರೆ, ಯಾವುದೋ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ, ಯಾವುದೋ ಒಂದು ಒತ್ತಡದ ಸಮಯದಲ್ಲಿ ನಮ್ಮ ತಲೆ ಕೆಲಸ ಮಾಡೋದೇ ಇಲ್ಲ, ಕೈಕಾಲು ಆಡೋದೇ ಇಲ್ಲ, ಪೂರ್ತಿ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳು ಅದೆಲ್ಲವನ್ನು ಲೆಕ್ಕಿಸದೆ, ಅಂದರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ, ಈಗ ಆಗ್ತಿರೋಂಥ ಘಟನೆಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ಈ ಒಂದು ವಿಪತ್ತಿನಿಂದ ಯಾವ ರೀತಿ ಏನು ಕಷ್ಟಕ್ಕೆ ಒಳಗಾಗಿದ್ದಾರಲ್ಲ, ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನಷ್ಟೇ ಯೋಚನೆ ಮಾಡಿ ಅದಕ್ಕೆ ಕಾರ್ಯಪ್ರವೃತ್ತರಾಗಿರ್ತಾರಲ್ವಾ. ಸೊ ಇಂಥ ಕಥೆಗಳು ನಮ್ಗೆ ಯಾವತ್ತೂ ಕೂಡ ಸ್ಫೂರ್ತಿಯ ಚಿಲುಮೆ ಅಂತಲೇ ಅನಿಸುತ್ತೆ. ನಾವು ತಿಳ್ಕೊಳ್ಳೋದು ಮತ್ತು ನಮ್ಮ ಮಕ್ಕಳಿಗೂ ಕೂಡ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇಂಥ ಕಥೆಗಳನ್ನು ತಿಳಿಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಿದ್ರೆ ಒಂದೆರಡು ಶೌರ್ಯ ಪ್ರಶಸ್ತಿ ಪಡೆದುಕೊಂಡಂಥ ಮಕ್ಕಳ ಘಟನೆಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ಳೋಣ. 1:38 ಆಗ್ತಾ ಇದೆ. ನಿಮಗಾಗಿ ಮತ್ತೊಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವಂತಹ ಗೀತೆ.

ಒಂದು ಗಂಟೆ 45 ನಿಮಿಷ ಆಗ್ತಾ ಇದೆ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಶೌರ್ಯ ಪ್ರಶಸ್ತಿಯ ಬಗ್ಗೆ ಮಾತಾಡ್ತಾ ಇದ್ದೆ. ರಾಜ್ಯ ಸರ್ಕಾರದಿಂದ 2023-24 ಸಾಲಿನಲ್ಲಿ ಶೌರ್ಯ ಪ್ರಶಸ್ತಿ ಪಡೆದಂತಹ ಕೆಲವು ಮಕ್ಕಳ ಕಥೆಯನ್ನ ಈಗ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರ್ ಮಣಿಕಂಠ ಅನ್ನುವಂಥ ಒಬ್ಬ ಹುಡುಗ, ಈತ ಶಿವಮೊಗ್ಗದ ಹೊಸನಗರ ತಾಲೂಕಿಗೆ ಸೇರಿದಂಥ ಹುಡುಗ ಅಂತೆ. ಈ ಮಣಿಕಂಠ ಅನ್ನುವಂಥ ಹುಡುಗ ಕೇವಲ 2ನೇ ತರಗತಿಯ ವಿದ್ಯಾರ್ಥಿ, ಅಷ್ಟು ಪುಟ್ಟ ಹುಡುಗ, ಒಂದು 7-8 ವರ್ಷದ ವಯಸ್ಸಿನ ಹುಡುಗ ಇವನು. ಈತ ತನ್ನ ಶಾಲೆಯಲ್ಲಿ ಸಹಪಾಠಿ ಬ್ಯಾಗಲ್ಲಿ ಹಾವಿದ್ದಿದ್ದು ನೋಡಿದ್ನಂತೆ. ಹಾವನ್ನ ನೋಡಿದ ಕೂಡಲೇ ಮೂರ್ಛೆ ಹೋಗೋದಂತೂ ಖಂಡಿತ, ನಾನಾಗಿದ್ದಿದ್ರೆ. ಆದರೆ ಈ ಹುಡುಗ ಏನು ಮಾಡ್ದ ಮಣಿಕಂಠ ಅಂತಂದರೆ, ಬ್ಯಾಗಲ್ಲಿ ಹೇಗೋ ಹಾವು ನುಸುಳ್ಕೊಂಡಿದೆ ಅಂತ ಗೊತ್ತಾದ ಕೂಡಲೇ ಶಬ್ದ ಮಾಡಿದೆ ಅಥವಾ ಗದ್ದಲ ಎಬ್ಬಿಸ್ದೆ ಸೈಲೆಂಟಾಗಿ ಬ್ಯಾಗಿನ ಜಿಪ್ಪನ್ನು ಹಾಕಿ ಆ ಬ್ಯಾಗ್ನ ತಗೊಂಡು ಓಡ್ ಹೋಗಿ ಹೊರಗಡೆ ಮೈದಾನದಲ್ಲಿ ಇಟ್ಟು ಅಲ್ಲಿ ಜಿಪ್ ಓಪನ್ ಮಾಡಿ ಬ್ಯಾಗ್ ಈ ಒಂದು ಹಾವು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟನಂತೆ. ಇದರಿಂದ ಆತನ ಸಮಯ ಪ್ರಜ್ಞೆಯಿಂದ ಏನಾಯಿತು ಅಂತಂದರೆ, ನೂರಾರು ಮಕ್ಕಳು ಏನು ಅಲ್ಲಿದ್ರಲ್ಲ ಅವರ ಒಂದು ಪ್ರಾಣ ರಕ್ಷಣೆ ಮಾಡಿದ ಹಾಗಾಯಿತು. ಅದರ ಜೊತೆಗೆ ಅನಗತ್ಯವಾಗಿ ಗದ್ದಲ, ಅನಗತ್ಯ ಅಂತಂದರೆ ಭಯದಿಂದ ಗದ್ದಲ ಏರ್ಪಟ್ಟು ಮತ್ತದು ಒಂದು ಹೋಗಿ ಇನ್ನೊಂದು ಅನಾಹುತ ಕ್ರಿಯೇಟ್ ಆಗೋದನ್ನು ತಪ್ಪಿಸ್ದ. ಅಂಥ ಒಂದು 7-8 ವಯಸ್ಸಿನ ಆ ಸಣ್ಣ ಮಗುವಿಗೆ ಇದ್ದಂತಹ ಒಂದು ಸಮಯ ಪ್ರಜ್ಞೆ, ಆ ಒಂದು ತಿಳುವಳಿಕೆ, ಆ ಒಂದು ಎಚ್ಚರಿಕೆ, ಆ ಒಂದು ಧೈರ್ಯ ಇದೆಯಲ್ವಾ, ಇದನ್ನು ಖಂಡಿತ ಮೆಚ್ಚಲೇಬೇಕು. ಸೊ ಇಂಥ ಕಥೆಗಳು ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ಘಟನೆಗಳು ಯಾವಾಗ ಘಟಿಸುತ್ತೋ ಅದು ಹೇಳಿ ಕೇಳಿ ಬರೋದಿಲ್ಲ. ಯಾವುದೇ ಆಪತ್ತಿರ್ಬೋದು, ಯಾವುದೇ ಸಂದರ್ಭಗಳಿರ್ಬೋದು, ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋಂಥದ್ದು, ಇಂಥ ವಿಚಾರಗಳಿಂದ ನಮಗೆ ಒಂದಷ್ಟು ಅರಿವು ಸಿಕ್ಕಾಗತ್ತೆ, ಒಂದಷ್ಟು ಬೆಳಕು ಸಿಕ್ಕಾಗತ್ತೆ. ನೀವೇನಂತೀರಿ? 1 ಗಂಟೆ 46 ನಿಮಿಷ ಆಗ್ತಾ ಇದೆ. ನಿಮಗೋಸ್ಕರ ಮತ್ತೊಂದು ಗೀತೆ ಯಜಮಾನ ಚಿತ್ರದಿಂದ.

ಸಮಯ 1:51 ಆಗಿದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಶೌರ್ಯ ಸಾಹಸಗಾಥೆಗಳನ್ನ ಈ ಕಾರ್ಯಕ್ರಮದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಅನ್ನುವಂಥ ಒಂದು ಊರಿಗೆ ಸಂಬಂಧಪಟ್ಟಂತಹ ಆರ್ ವೈಭವಿ ಅನ್ನುವಂಥ ಹುಡುಗಿಯ ಒಂದು ಸಮಯ ಪ್ರಜ್ಞೆ ಎಂಥದ್ದು ಅಂತಂದ್ರೆ, ರಿಕ್ಷಾ ಅಪಘಾತದಲ್ಲಿ ಆರ್ ಮಾಧವಿ ಅನ್ನುವಂಥ ಹುಡುಗಿಯ ತಾಯಿ ಸಿಲುಕಿದ್ರಂತೆ. ಆಗ ಅವರ ತಾಯಿಯ ಮೇಲೆ ರಿಕ್ಷಾ ಇತ್ತಂತೆ. ಅಪಘಾತದಿಂದಾಗಿ ಆ ಒಂದು ಭಾರವಾದಂತಹ ರಿಕ್ಷಾ ಆ ತಾಯಿ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರಂತೆ. ಪ್ರಾಣದ ಒಂದು ಒಂದು ತುರ್ತು ಸಮಯದಲ್ಲಿ ಆ ಆರ್ ಮಾಧವಿ ಅನ್ನುವಂಥ ಹುಡುಗಿ ಏನು ಮಾಡಿದಾಳೆ ಅಂತಂದರೆ, ಯಾರಿಗೂ ಹಿಂದೆ ಮುಂದೆ ನೋಡದೆ, ಯಾರಿಗೂ ಕಾಯ್ದೆಲೆನೆ, ತಾನೇ ಹೋಗಿ ಆಟೋನ ತನ್ನ ಎಲ್ಲ ಶಕ್ತಿಯನ್ನು ಮೀರಿ, ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಹಾಕಿ ಆಟೋನ ಸರಿಸಿ ಒಂಚೂರು ಎತ್ತೋದಕ್ಕೆ ಟ್ರೈ ಮಾಡಿದ್ದಾರೆ. ಅದರಿಂದ ಆ ತಾಯಿ ಹೊರಗೆ ಬಂದು ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ತನ್ನ ಪ್ರಾಣವನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಇಂಥ ಒಂದು ಅಪಘಾತದ ತುರ್ತು ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ಸೆಲ್ಫಿ ತೆಕ್ಕೋತಾರೆ, ಫೋಟೋಗಳು ತೆಕ್ಕೊಳ್ತಾರೆ, ವಿಡಿಯೋ ಮಾಡ್ಕೊಳ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡ್ತಾರೆ ಜನ. ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ತಕ್ಷಣ ಅದನ್ನು ಬೇರೆ ಕಡೆ ಎಲ್ಲ ಕಡೆಯೂ ಹಂಚುವಂಥ, ರಿಪೋರ್ಟ್ ಮಾಡುವಂಥ ಒಂದು ಧಾವಂತ ನಮ್ಮಲ್ಲಿ ಇರುವಾಗ, ಈ ವ್ಯಕ್ತಿಗೆ ಅಪಘಾತ ಆಗಿದೆ, ಈ ಕ್ಷಣದಲ್ಲಿ ನಾವೇನು ಮಾಡಬಹುದು, ಈ ಕ್ಷಣದಲ್ಲಿ ನಾವು ಹೇಗೆ ನೆರವಾಗಬಹುದು, ಅಟ್ಲೀಸ್ಟ್ ಒಂದು ಸಿಕ್ಕಿರುವಂಥ ಒಂದು ಸ್ವಲ್ಪ ಸಮಯದಲ್ಲಿ ಅವ್ರ ಪ್ರಾಣನೇನಾದರೂ ಉಳಿಸೋದಕ್ಕೆ ಸಾಧ್ಯನಾ, ಅಥವಾ ಆಗಿರುವಂಥ ಅನಾಹುತನ ಕಡಿಮೆ ಮಾಡೋದಕ್ಕೆ ಏನಾದರೂ ಸಾಧ್ಯನಾ ಅಂತ ಹೇಳಿ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ ಹೇಳಿ. ಆದರೆ ಚಿಕ್ಕ ಹುಡುಗಿ ವೈಭವಿ ಅನ್ನುವಂಥ ಚಿಕ್ಕ ಹುಡುಗಿ ಆಟೋನ ಮೇಲೆತ್ತೋದ್ರ ಮೂಲಕ ಒಬ್ಬ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾಳೆ. ಇದು ಕೂಡ ಒಂದು ಸದಾ ಸ್ಮರಿಸುವಂಥ ವಿಚಾರ. ಸೊ ಇಂಥ ವಿಚಾರಗಳು, ಇಂಥ ಘಟನೆಗಳು ಏನಿದೆಯಲ್ಲ, ಇವೆಲ್ಲವೂ ಕೂಡ ನಮಗೆ ಪಾಠ ಅಂತ ಹೇಳ್ಬೋದು. ಆ ಸಮಯಕ್ಕೆ ತಕ್ಕ ಹಾಗೆ ಸ್ಪಂದಿಸುವಂಥ ಗುಣವನ್ನು ನಾವು ಬೆಳೆಸ್ಕೊಳ್ಳೋಣ, ಏನಂತೀರಾ? ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸೊಗಸಾದ ಹಾಡುಗಳು ಮೂಡಿ ಬರ್ತಾ ಇದೆ ಅಂತೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅವರು ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸ್ಪಂದನೆಗಾಗಿ. ಮುಂದಿನ ಗೀತೆ ನಿಮಗಾಗಿ, ಕನಸುಗಾರ ಚಿತ್ರದ ಹಾಡು.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯ 1:58 ಆಗ್ತಾ ಇದೆ. ಇನ್ನು ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಬಂದೇ ಬಿಡ್ತು. ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಕೂಡ ಇಷ್ಟ ಆಯಿತು ಅಂತ ಹೇಳಿ ನಂಬರ್ ಇಡಾಗುತ್ತೆ 1839 ಈ ಸಂಖ್ಯೆಯಿಂದ ಸಂದೇಶ ಬಂದಿದೆ. ಹಾಗೆ ಬಿಜಾಪುರದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸ್ತಾ ಹಾಡುಗಳಿಗೋಸ್ಕರ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಈ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ 2 ಗಂಟೆಗೆ ಸರಿಯಾಗಿ ನೀವು ಕೇಳ್ಬೋದು ದುಪಹರ್ ಸಮಾಚಾರ ಹಿಂದಿಯಲ್ಲಿ ವಾರ್ತೆಗಳನ್ನು. ಅದಾದ ನಂತರ ಇಂಗ್ಲೀಷ್ನಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ. ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರದ ನಂತರ 2:30 ಕನ್ನಡದಲ್ಲಿ ವಾರ್ತಾ ಪ್ರಸಾರ. 2:40 ಕನ್ನಡ ಚಿತ್ರಗೀತೆಯೊಂದನ್ನು ಕೇಳ್ಬೋದು. 2:45 ಆಕಾಶ ಬುಟ್ಟಿ. 3 ಗಂಟೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಮೂಡಿ ಬರುತ್ತೆ. ಅದಾದ ನಂತರ ಹೊಂಬಿಸಿಲು ಕಾರ್ಯಕ್ರಮ 3:05 ಪ್ರಾರಂಭವಾಗುತ್ತೆ. ನೀವೆಲ್ಲರೂ ಕೂಡ ಕೇಳ್ತಾ ಇರಿ FM ರೇನ್ಬೋ, ಕನ್ನಡ ಕಾಮನವಿಲ್ಲು ಸದಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚಿ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಅನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026ರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25ರ ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ

ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಸಮಯ 2:40 ಆಗ್ತಾ ಇದೆ. ಈಗ ಒಂದು ಚಂದದ ಗೀತೆಯನ್ನ ಕೇಳೋಣ. ಕಾರ್ತಿಕ್ ಮತ್ತು ಸುಪ್ರಿಯಾ ಅವರ ಧ್ವನಿಯಲ್ಲಿರುವಂತಹ ಹಾಡು ಇದು, ಚಿತ್ರ ಬೆಳ್ಳಿ.

0: ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳೋಣ ಬನ್ನಿ.
1: ಆಕಾಶವಾಣಿ ಆಕಾಶ ಬುಟ್ಟಿ

ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನಾ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನ ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ ಆಕಾಶ

0: ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ದೀಪಕ್ ಪರಮಶಿವನ್ ಅವರು. ಸಂಸ್ಕೃತ ಭಾಷೆಯನ್ನ ಕಲಿತಿರುವವರು, ಅಪಾರ ಜ್ಞಾನವನ್ನು ಉಳ್ಳವರು, ಕನ್ನಡ ಭಾಷೆಯಲ್ಲೂ ಅಷ್ಟೇ ಜ್ಞಾನ ಇರುವಂಥವರು. ಸಂಗೀತದಲ್ಲಿ ವಿಶೇಷವಾಗಿ ಅವರು ಅಧ್ಯಯನವನ್ನು ಮಾಡಿದ್ದಾರೆ. ಅವರು ಅಧ್ಯಯನ ಮಾಡಿರೋದಷ್ಟೇ ಅಲ್ಲ, ಸಾರಂಗಿ ನುಡಿಸ್ತಾರೆ, ಹಾಡ್ತಾರೆ, ವೀಣೆ ನುಡಿಸ್ತಾರೆ. ಆಯಿತು, ನುಡಿಸೋದ್ರಲ್ಲಿ ಏನು ಅಂತ ನೀವು ಹೇಳಬಹುದು, ಆದರೆ ಹಾಡೋದ್ರಲ್ಲಿ, ವೀಣೆ ನುಡಿಸೋದ್ರಲ್ಲಿ, ಸಾರಂಗಿ ನುಡಿಸೋದ್ರಲ್ಲಿ ಆಕಾಶವಾಣಿಯಲ್ಲಿ ಅವರು ಗ್ರೇಡಿಂಗ್ ಪಡೆದಿರುವ ಕಲಾವಿದರು ಅನ್ನಕ್ಕೆ ಎಂಥ ಒಂದು ಮಟ್ಟದ ಸಂಗೀತವನ್ನು ಅವರು ಅಭ್ಯಾಸ ಮಾಡಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಇಷ್ಟೇ ಆದರೆ ಸಂಗೀತ ಕಲಾವಿದರು ಅಂತ ಹೇಳಬಹುದು, ಅಥವಾ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ. ಕ್ಲೈಮೇಟ್ ಸೈಂಟಿಸ್ಟ್ ಕೂಡ ಹೌದು ಅವರು. ಹವಾಮಾನದ ಬಗ್ಗೆ PhD ಮಾಡಿರುವಂತಹವರು. ಜೊತೆಗೆ ಪಾಶ್ಚಾತ್ಯ ಸಂಗೀತ ಮತ್ತು ಭಾರತೀಯ ಸಂಗೀತ, ವಿಶ್ವ ಸಂಗೀತ ಈ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಿ PhD ಮಾಡಿದ್ದಾರೆ. 2 PhD ಮಾಡಿದ್ದಾರೆ, ಒಂದು ಹವಾಮಾನ ಮತ್ತೊಂದು ಸಂಗೀತ. ಆರ್ ಪರಮಶಿವನ್ ಹೆಸರನ್ನು ನಾವೆಲ್ಲ ಕೇಳಿದ್ದೀವಿ. ಖ್ಯಾತ ಹಾರ್ಮೋನಿಯಂ ವಾದಕರು ಅವರು. ರಂಗಭೂಮಿಯಲ್ಲಿ ಅವರ ಸಾಧನೆ ಅಪಾರವಾದದ್ದು. ಆರ್ ಪರಮಶಿವನ್ ಅವರ ಪುತ್ರರು ನಮ್ಮ ದೀಪಕ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ, ಧನ್ಯವಾದಗಳು.
0: IIT ನೀವು ಹೇಳ್ಕೊಡ್ತೀರಲ್ಲ ದೀಪಕ್, IIT ಸ್ಟೂಡೆಂಟ್ಸ್ ಅಂದರೆ ಒಂಥರ ಈ ಹೊರ ಜಗತ್ತಿನಲ್ಲಿ ಸಾಮಾನ್ಯರಿಗೆ IIT ಸ್ಟೂಡೆಂಟ್ಸ್ ಅಂದರೆ ಒಂದು ಬೇರೆಯೇ ಒಂದು ಕಲ್ಪನೆ. ಆಮೇಲೆ IIT ತುಂಬ ಓದ್ಕೊಂಬಿಟ್ಟಿರೋರು ಅವ್ರಿಗೆ ಬೇರೆ ಕೆಲವೆಲ್ಲ ಗೊತ್ತಾಗಲ್ಲ, ಅವ್ರಿಗೆ ಸಾಮಾನ್ಯ ಜ್ಞಾನ ಕಡಿಮೆ, ಸಾಫ್ಟ್ವೇರ್ ಅಂದರೆ ಹೀಗೆ, ಈ ತರಹದ್ದೆಲ್ಲ ಒಂದಷ್ಟು ಸುಮ್ಮನೆ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಅದು ಹಾಗಿದೆಯೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಈಗ ವಿದ್ಯಾರ್ಥಿಗಳನ್ನು ನೋಡುವಾಗ ನಿಮಗೆ ಅವರ ಆಸಕ್ತಿಗಳು, ಈಗ ಸಂಸ್ಕೃತ ಆಗ್ಬೋದು ಅಥವಾ ಹವಾಮಾನ ಆಗ್ಬೋದು, ಸಂಗೀತ ಆಗ್ಬೋದು, ಇದೆಲ್ಲ ಬಹಳ ಬೇರೆಯೇ ಕ್ಷೇತ್ರಗಳು. ನೀವು ಯೂತ್ನ ದಿನಾ ನೋಡೋದ್ರಿಂದ, ಅದರಲ್ಲೂ IIT ಮಟ್ಟದ ಆ ಒಂದು ಒಂದು ವರ್ಗದ ಯುವಕರನ್ನು ನೀವು ನೋಡೋದ್ರಿಂದ, ಅವರ ಆಸಕ್ತಿಗಳು ಹೇಗಿದೆ, ಈ ಭಾರತೀಯತೆ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಇದೆಲ್ಲ ಒಂದಷ್ಟು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಇವತ್ತಿನ ಯೂತ್ ಹಾಳಾಗಿಬಿಟ್ಟಿದ್ದಾರೆ ಹೀಗೆಲ್ಲ ಹೇಳ್ತೀವಲ್ಲ, ಅದು ಹೇಗನ್ಸುತ್ತೆ? ಅದು ಹೌದು ಅನ್ಸುತ್ತಾ?
1: ಇಲ್ಲ, ಈಗ ನಾನು ಸಂಸ್ಕೃತ ಕೋರ್ಸನ್ನು ನಾನು ಸಂಗೀತ ಮತ್ತು ಸಂಸ್ಕೃತ ಕೋರ್ಸ್ ಯಾವಾಗಲೂ 80 ಸ್ಟೂಡೆಂಟ್ಸ್ ಬರ್ತಾರೆ, 80-90 ಸ್ಟೂಡೆಂಟ್ಸ್ ತೊಗೋತಾರೆ. ಹಾಗಾಗಿ ಅದು ಫುಲ್ ಕೋರ್ಸ್ ನಡೆಯುತ್ತೆ. ತುಂಬ ಇಂಟ್ರೆಸ್ಟ್ ಇರೋರು ಇದ್ದಾರೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಯಾವಾಗಲೂ ಅದೊಂಥರ ಮಿಕ್ಸ್ಚರ್. ಅದು ಅದನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಾಲೇಜಿನ ಮೇಲೆ, ಒಂದು ಕ್ಲಾಸ್ ಅಂದಮೇಲೆ ಬುದ್ಧಿವಂತನೂ ಇರ್ತಾನೆ, ದಡ್ಡನೂ ಇರ್ತಾನೆ ಅಂತ ಏನು ಹೇಳ್ತಾರಲ್ಲ.
0: ಪರ್ಸೆಂಟೇಜ್ ವೈಸ್ ನೀವು ಸುಮ್ಮನೆ ಹಾಗೆ ತುಲನೆ ಮಾಡಿದ್ರೆ
1: ಎಲ್ರಿಗೂ ಒಂದು ಮಟ್ಟಕ್ಕೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಅದರಲ್ಲಿ, ಯಾಕೆಂದರೆ
0: ಬೇಸ್ ಅನ್ನೋದು ಒಂದು ಆತ್ಮ ಇದ್ದೇ ಇದೆ,
1: ಇದ್ದೇ ಇರುತ್ತೆ. 12-13 ಲಕ್ಷ ಜನ ಬರೀತಾರೆ ಪರೀಕ್ಷೆ, ಅದರಲ್ಲಿ ಕೇವಲ 1,000 ಜನ ಮಾತ್ರ ಅವ್ರಿಗೆ ಸಿಗುತ್ತೆ. ಸೊ ಹಾಗೆ ಕ್ರೀಮ್ ಆಫ್ ದ ಕ್ರೀಮ್ ಅಂತ ಏನು ಹೇಳ್ತಾರೆ ಆ ಥರದ್ದು, ನಿಜವಾಗ್ಲೂ ಶಾರ್ಪ್ ಮೈಂಡ್ಸ್ ಅವರಲ್ಲಿ ಕೆಲವ್ರಿಗೆ. ನಾನು ತರ್ಕಶಾಸ್ತ್ರ ಹೇಳ್ಕೊಟ್ಟಾಗ ಹೋದ ವರ್ಷ ಒಂದು ಸ್ಟೂಡೆಂಟ್ ಗ್ರೂಪು, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ, 3 ತಿಂಗಳಲ್ಲಿ ಒಂದು LLM ಈಗ ನಾವು ChatGPT ಅಂತಾರಲ್ಲ, ಅದನ್ನೇನು ಕೇಳಿದ್ರು ಹೇಳುತ್ತೆ ಅಂತ, ಆ ತರಹ ಒಂದು ತರ್ಕಕ್ಕೆ ChatGPT ಮಾಡಿಬಿಟ್ರು 3 ನನ್ನ ಸ್ಟೂಡೆಂಟ್ಸ್.
0: ಓಹೋ.
1: ಹಾಗಾಗಿ ಇದರ ಒಂದು ಬ್ರಿಡ್ಜ್ ಏನು ನಡೀತಿದೆಯಲ್ಲ, ಸಂಸ್ಕೃತದ್ದು ಮತ್ತು ವಿಜ್ಞಾನದ್ದು ಒಂದು ಬ್ರಿಡ್ಜಿಂಗ್ ಕೆಲಸ, ಅದನ್ನು ತುಂಬ ಚೆನ್ನಾಗಿ ಮಾಡಬಲ್ಲರು ಈಗಿನ ವಿದ್ಯಾರ್ಥಿಗಳು. ಅವ್ರಿಗೆ ಇಂಟ್ರೆಸ್ಟ್ ಇರೋರು ಯಾರಿದ್ದಾರೆ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ಓಕೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಅದನ್ನೇನು ಮಾಡೋಕ್ಕಾಗಲ್ಲ, ಬೇರೆ ವಿಚಾರದಲ್ಲಿ
0: ಬೇರೆ ಇನ್ನೊಂದು ಕಡೆ ಅವರಿಗೆ ಯಾರ್ಯಾರಿಗೆ ಏನು ಆಸಕ್ತಿ ಇದೆಯೋ ಅದು ಅದರ ಕಡೆ. ಆಕಾಶವಾಣಿ ನೀವು ರೆಗ್ಯುಲರ್ ಆಗಿ ಕೇಳ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಕಾಶವಾಣಿ

0: ಮತ್ತೆ ನಿಮ್ಮ ಬಾಂಧವ್ಯದ ಬಗ್ಗೆ?
1: ಆಕಾಶವಾಣಿ ಬಗ್ಗೆ ನಮ್ಮ ತಂದೆ ಹಳೆ ವಿದ್ವಾಂಸರೆಲ್ಲ ಒಂದು ಮಾತು ಹೇಳೋರು, ಇದು ಮುತ್ತೈದೆ ಕೈಯಿನ ಭಿಕ್ಷೆ ಅಂತ. ಯಾರು ಕೈ ಬಿಟ್ಟರು ಆಕಾಶವಾಣಿ ಕೈ ಬಿಡಲ್ಲ ಅಂತ. ನಾವು ಅದನ್ನು ನಂಬಿಕೊಂಡು ಇದ್ದೀವಿ ನಾವೆಲ್ಲ ಸಂಗೀತಗಾರರು. ಹಾಗಾಗಿ ನೀವು ನಮ್ಮನ್ನು ಕೈ ಬಿಡಬೇಡಿ ಆದಷ್ಟು. ಈಗ ಕೇಳ್ತಿರ್ತೀನಿ ಅದೆಲ್ಲ ವಾಪಸ್ ಶುರು ಆಗಬೇಕು, ಸಂಗೀತ ಹೇಗೆ ಮೊದಲು ನಡೀತಿತ್ತು ಹಾಗೆ ಇನ್ನೂ ನಿರಂತರವಾಗಿ ನಡೀಬೇಕು. ಯಾಕೆಂದರೆ ನಾನು ಇಲ್ಲಿ ಸಾರಂಗಿ ನುಡಿಸಿದ್ದೀನಿ, ವೀಣೆ ನುಡಿಸಿದ್ದೀನಿ, ಹಾಡಿದ್ದೀನಿ ಸಾಕಷ್ಟು. ನನ್ನ ಆಕಾಶವಾಣಿಗೆ ನಾನು 4ನೇ ಕ್ಲಾಸಿಂದ ಶುರು ಆಯಿತು ನನ್ನ ಆಕಾಶವಾಣಿದು.
0: ಮೊದಲು ಯಾವ ಕಾರ್ಯಕ್ರಮ ಕೊಟ್ರಿ?
1: ಮೊದಲು ನಾನು ಈ ಮಾತಾಡೋಕೆ ಹೋಗವೆ ಟಾಕಿಂಗ್ ಶೋಸ್ ಏನಿದ್ರು, ಈ ಚಿಲ್ಡ್ರನ್ಸ್ ಟಾಕಿಂಗ್ ಶೋಸ್ ಅಂತ ನಡೆಯೋದು ಮೈಸೂರಿನಲ್ಲಿ. ಈ ರೈಲ್ ಬಗ್ಗೆ ಒಂದು ದಿವಸ ಪ್ರಾತ್ಯಕ್ಷಿಕೆ ಇದ್ರೆ ಅಲ್ಲೆಲ್ಲ ಕರ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಮಕ್ಕಳು ಪ್ರಶ್ನೆ ಕೇಳೋದು, ರೈಲ್ವೆ ಕಂಟ್ರೋಲರ್ ಉತ್ತರ ಕೊಡೋದು. ಅದಕ್ಕೆ
0: ಪ್ರಶ್ನೆ ಕೇಳೋ
1: ಮಗುವಾಗಿ ಆಮೇಲಿಂದ ನಾಟಕಗಳಿದ್ರೆ ಚಿಕ್ಕ ಚಿಕ್ಕ ನಾಟಕಗಳು, ಕತೆ ಹೇಳೋದು, ಈ ತರಹದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆ ಮೈಸೂರಿನ ಆಕಾಶವಾಣಿಯಿಂದ. ಅಲ್ಲಿಂದ ಶುರು ಆಗಿದೆ ನನ್ನ ನಂಟು ಆಕಾಶವಾಣಿ ಜೊತೆ. ಈಗ ಇನ್ನು ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ, ಈಗ ನಿಮ್ಮಂಥವ್ರ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಕೂತ್ಕೊಂಡು. ಇದು ಹೀಗೆ ನಡ್ಕೊಂಡು ಹೋಗಲಿ ಅಂತ ಒಂದು ಆಶಯ.
0: ಆಕಾಶವಾಣಿ ಅಂದ ತಕ್ಷಣ ನಿಮ್ಗೆ ಏನೆಲ್ಲ ಓಪನ್ ಅಪ್ ಆಗುತ್ತೆ ಮೈಂಡಲ್ಲಿ?
1: ನಮಗೆ ಸಂಗೀತ, ನಾವು ಹಳೆಯದನ್ನೆಲ್ಲ ಏನಾದ್ರೂ ಉಳ್ಕೊಂಡಿದ್ಯಾ ಅಂದರೆ ಅದಕ್ಕೆ ನೀವೇ ಕಾರಣ. ಏಕೆಂದರೆ ಯಾವ್ಯಾವ ಕಚೇರಿಗಳು ಆಗ ನೀವು ನ್ಯಾಷನಲ್ ಪ್ರೋಗ್ರಾಮ್ ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ ಇನ್ವೈಟೆಡ್ ಆಡಿಯನ್ಸ್ಗೆ, ಅದರಲ್ಲಿ ನಾನು ನೋಡ್ತಿರ್ತೀನಿ ನಿಮ್ಮ ಆರ್ಕೈವ್ಸಲ್ಲಿ 1940s 1950s ಹಿಡಿದು ನಮ್ಮ ತಂದೆ 1942 ಮೊಟ್ಟ ಮೊದಲಿಗೆ ಚೆನ್ನೈ ಆಕಾಶವಾಣಿಯಿಂದ ಪ್ರಸಾರ ಮಾಡಿದ್ರು ಹೋಗಿ ಕರ್ನಾಟಕ ಮ್ಯೂಸಿಕ್ಕು. ಹಾಗಾಗಿ ನಮ್ಮ ಮನೆಗೆ ಆಕಾಶವಾಣಿಗೂ ನಂಟಿದೆ ಅಂತ ಹೇಳಬೇಕು. ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಎಲ್ಲ ರೇರೆಸ್ಟ್ ಆಫ್ ದ ರೇರ್ ಜಮ್ಸ್ ಏನಿದೆ ಅದೆಲ್ಲ ಮಾಣಿಕ್ಯಗಳು, ರತ್ನಗಳನ್ನು ನೀವು ಇಟ್ಕೊಂಡಿದ್ದೀರಿ. ಇದು ಒಂದು ಅಗಾಧವಾದ ರತ್ನ ರಾಶಿ ಇದು.
0: ಹೌದು,
1: ಇದು ಹಿಂಗೆ ಉಳಿಬೇಕು ಚೆನ್ನಾಗಿ ಇದರಿಂದ. ಯಾಕೆಂದರೆ ಇನ್ನು 200 ವರ್ಷಗಳಾದರೂ ಎಲ್ಲಿ ಸಿಗುತ್ತಪ್ಪ ನಮ್ಗೆ ಇವೆಲ್ಲ ಅಂತ ಕೇಳಿದ್ರೆ ನಾವು ಆಕಾಶವಾಣಿಗೆ ಬರಬೇಕು. ಈಗ ನಮ್ಮ ಗುರುಗಳು ಪಂಡಿತ್ ರಾಮನಾರಾಯಣ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಕಚೇರಿಗಳು ಎಲ್ಲಿದೆ ಅಂದರೆ ಆಕಾಶವಾಣಿಯಲ್ಲಿ ಸಿಗುತ್ತೆ ನಮಗೆ. ದರ್ಸಾಮಯ್ಯಂಗಾರ ಹಳೆ ಹಳೆ ಕಚೇರಿಗಳು, ಎಲ್ಲ ಸಂಗೀತಗಾರರಿರ್ಬೋದು, ನಾಟಕಕಾರರಿರಬಹುದು, ಇದೆಲ್ಲ ಇಲ್ಲಿದೆ. ಹಾಗಾಗಿ ಇದನ್ನು ನಂಬಿಕೊಂಡು ತುಂಬ ಜನ ಇದ್ದೀವಿ ನಾವು. ಜ್ಞಾನಿಗಳಿರ್ಬಹುದು, ಸಂಗೀತದವರಿರಬಹುದು,
0: ಸ್ಕಾಲರ್ಸ್ಗಳಿರ್ಬಹುದು,
1: ವಿದ್ಯಾರ್ಥಿಗಳಿರ್ಬಹುದು, ಎಲ್ರಿಗೂ ಇದು ಒಂದು ಜ್ಞಾನ ಭಂಡಾರ. ಇದನ್ನ ಚೆನ್ನಾಗಿ ಹಾಗೆ ಇನ್ನೂ ಉಳ್ಕೊಂಡು ಹೋಗ್ಲಿ, ನಮ್ಮನ್ನೆಲ್ಲ ಕಾಪಾಡ್ಲಿ ಅನ್ಸುತ್ತೆ.
0: ನೀವು ಚಿತ್ರಗಳನ್ನ ನೋಡ್ತೀರಾ ದೀಪಕ್? ಚಲನಚಿತ್ರಗಳನ್ನ
1: ನೋಡಿದ್ದೀನಿ ಒಂದು ಟೈಮಲ್ಲಿ, ಈಗ ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ.
0: ನಿಮ್ಗೆ ಇಷ್ಟವಾದ ಹಾಡು?
1: ನನ್ಗ ಕನ್ನಡದ

0: ಏನು ಏನಾಗಬೇಕು ಆಕಾಶವಾಣಿ ಈಗ ಯೂತ್ನ ಇನ್ನಷ್ಟು, ಇವತ್ತು ಏನಾಗಿದೆ ಪ್ರೈವೇಟ್ ರೇಡಿಯೋ ಸ್ಟೇಷನ್ಸ್ ಬಂದಿದೆ, ಟಿ ವಿ ಬಂದಿದೆ, ಎಲ್ಲರ ಒಂದು ಏಕಾಗ್ರತೆ ಛಿದ್ರವಾಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆಕಾಶವಾಣಿ ಏನು ಮಾಡಿದ್ರೆ ಜನರ ಹತ್ತಿರ ಹೋಗುತ್ತೆ ಅಂತ ನಿಮಗನ್ಸುತ್ತೆ?
1: ಆಕಾಶವಾಣಿ ಇನ್ನೂ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳು, ರೆಲೆವೆಂಟ್ ಕಾರ್ಯಕ್ರಮಗಳೇನು ನಮ್ಮ ಸಮಾಜಕ್ಕೆ ಮುಖ್ಯವಾದಂತಹದ್ದು, ಅವರಿಗೆ ಒಂದು ಬೌದ್ಧಿಕವಾಗಿ ಸರಿ ಮನೋರಂಜನೆಯೂ ಸಹ ಎರಡನ್ನೂ ಕೊಡುವಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾದರೆ ಆಗಲೇ. ಇವತ್ತೇ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಇನ್ನೂ ಕೇಳಿಸ್ಕೊಳ್ಳೋರು ಇದ್ದಾರೆ ಆಕಾಶವಾಣಿ. ಅದೊಂದು ಕೆಲವ್ರಿಗೊಂದು ತಪ್ಪು ಕಲ್ಪನೆ ಇದೆ ಆಕಾಶವಾಣಿನ ಕೇಳಲ್ಲ ಅಂತ. ಸಾಕಷ್ಟು ಜನ ಕೇಳ್ತಾರೆ ಇನ್ನೂ, ಅವ್ರ ಒಂದು ಆ ಸ್ಟ್ಯಾಂಡರ್ಡ್ ಆಡಿಯನ್ಸ್ ಏನಿದೆ ಅದು ಇನ್ನೂ ಇದ್ದೇ ಇದೆ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಹೆಚ್ಚು ಪ್ರಸಾರ ಮಾಡಿ ಪ್ರಚುರಗೊಳಿಸಿ ಅದನ್ನು ಮುಂದುವರೆಸಿದರೆ ಹೀಗೆ ಉಳ್ಕೊಂಡು ಹೋಗುತ್ತೆ. ಇದಕ್ಕೆ ಸರ್ಕಾರ ಬಹುಶಃ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಇದನ್ನು ಉಳಿಸೋಕ್ಕೆ.
0: ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೀಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ ಮನಸಾರೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
1: ಧನ್ಯವಾದಗಳು.
0: ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
2: ರಂಗಕರ್ಮಿ, ಸಂಗೀತ ಕಲಾವಿದರು, ಸಂಗೀತ ನಿರ್ದೇಶಕರು, ಹವಾಮಾನ ವಿಜ್ಞಾನಿ, ಸಂಸ್ಕೃತ ವಿದ್ವಾಂಸರು, ಐಐಟಿ ಪ್ರಾಧ್ಯಾಪಕರು, ಡಾಕ್ಟರ್ ದೀಪಕ್ ಪರಮಶಿವನ್.
0: ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ.
3: ಸ್ನೇಹಿತರೆ, ಇದುವರೆಗೂ ಆಕಾಶ ಬುಟ್ಟಿ ಕೇಳಿದ್ರಿ. ಸಮಯ 2:58.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನು ಕೇಳೋಣ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಇತ್ತೀಚೆಗೆ ಈ ಬ್ಯಾಂಕ್ಗಳಲ್ಲಿ ಅಥವಾ ಅಲ್ಲಿ ಲಾಕರ್ಗಳಲ್ಲಿ ನಾವು ಏನೋ ಒಂದು ಚಿನ್ನ ಇಟ್ಟಿರ್ತೀವಿ, ಅಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋ ಟೈಮ್ನಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿವೆ ಅಂತನ್ನುವಂಥದ್ದು ಅನೇಕ ಗ್ರಾಹಕರು ದೂರು ನೀಡಿದ್ದು ಮತ್ತು ಸಮಸ್ಯೆ ಆಗಿದ್ದು ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕಾನೂನಿನ ಅಡಿನಲ್ಲಿ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ, ಏನೇನು ಕ್ರಮಗಳನ್ನು ನಾವು ಕಾನೂನಿನ ಮೂಲಕವಾಗಿ ಏನು ಕ್ರಮ ಕೈಗೊಳ್ಳಲಾಗ್ತದೆ
4: ಸರ್? ಏನಂತ ಹೇಳಿದ್ರೆ, ಈಗ ನಾವು ಬ್ಯಾಂಕ್ ಅಲ್ಲಿ ಅಡಮಾನನೇ ಮಾಡಿರ್ಬೋದು ಅಥವಾ ಸೇಫ್ ಲಾಕರ್ ಅಲ್ಲಿ ಕೂಡ ಇಟ್ಟಿರ್ಬೋದು. ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ರೆ ಅದರದ್ದು ಆಕ್ಸೆಸ್ ಬಂದು ಇಬ್ಬರಿಗೂ ಇರಕ್ಕಿಲ್ಲ. ಅಂದ್ರೆ ಅವರು ಸೇಫ್ ಲಾಕರ್ ಅಲ್ಲಿ ಇಟ್ಟಾಗ ಮ್ಯಾನೇಜರು ಯಾರೋ ಬಂದು ಒಂದು ಲಾಕ್ ನ ಓಪನ್ ಮಾಡಕ್ ಹೋಗ್ತಾರೆ, ಮತ್ತೊಂದು ಲಾಕು ಆ ಒಂದು ಅಕೌಂಟ್ ಹೋಲ್ಡರ್ ಹತ್ರನೇ ಇರುತ್ತೆ. ಆ ಲಾಕರ್ ಹೋಲ್ಡರು ಅದನ್ನ ತೆಗೆದಾಗ ಮಾತ್ರ ಓಪನ್
3: ಆಗುವಂತ
4: ಸಾಧ್ಯತೆ ಇರುತ್ತೆ. ಅಡಮಾನ ಮಾಡಿದಾಗ ಕಸ್ಟಡಿ ಪೂರ್ತಿ ಬ್ಯಾಂಕರ್ ಹತ್ರನೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದ್ರೂ ತೊಂದರೆ ಆಗಿದ್ರೆ, ಅಂದ್ರೆ ತೊಂದರೆ ಅಂದ್ರೆ ಅವ್ರ ಗ್ರಾಮಲ್ಲಿ ವ್ಯತ್ಯಾಸ ಆಗಿರ್ಬೋದು, ಅಥವಾ ಮೊನ್ನೆ ನಾನು ಯಾವ್ದೋ ಒಂದು ಫೋನ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋದ್ರಲ್ಲಿ ಏನಂತ ಹೇಳಿದ್ರೆ, ಈ ನೆಕ್ಲೆಸ್ಗೆ ಚೈನ್ ಲಿಂಕ್ಸ್ ಇರುತ್ತಲ್ಲ, ಆ ಲಿಂಕ್ಸ್ ಮಧ್ಯದಲ್ಲಿ ಒಂದ್ ಎರಡ್ ಲಿಂಕ್ ಯಾವ್ದೋ ಬೇರೆದ ಹಾಕಿದ್ದಾರೆ, ತಪ್ಪಿಸ್ಬಿಟ್ಟಿದ್ದಾರೆ, ಅಥವಾ ಬೇರೆ ಅಡಿಷನಲ್ ಬೇರೆ ಮೆಟಲ್ ಇಂದ ಮಾಡಕ್ಕಿರ್ತಾರೆ, ಕಾಣಿಸುತ್ತೆ ಚಿನ್ನ ತರ ಇರುತ್ತೆ, ಆದ್ರೆ ಚಿನ್ನ ಅಲ್ದಿರತ್ತೆ. ಸೊ ಇದೆಲ್ಲ ಐಡೆಂಟಿಫೈ ಆಗೋದು ಕಷ್ಟ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗೆ ಐಡೆಂಟಿಫೈ ಆಗಿದೆ ಅಂತ ಹೇಳಿದ ತಕ್ಷಣ ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದಾಗಿರತ್ತೆ. ಸೊ ಅಲ್ಲಿಂದ ತಂದಾಗ ಹಿಂಗೆ ಇತ್ತು ಅನ್ನೋದನ್ನ ಕೂಡ ಇವರು ಸಾಬೀತ್ ಮಾಡ್ಬೇಕಾಗಿರತ್ತೆ. ಯಾಕೆಂದ್ರೆ ಈಗ ನಾವು ತಗೋಬಂದು ಒಂದ್ ತಿಂಗಳ ಆದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ತಿಂಗಳ ಏನ್ ಮಾಡ್ತಾ ಇದ್ರಿ ಅನ್ನೋ ಒಂದು ಸಮಸ್ಯೆ ಕೂಡ ಬರುತ್ತೆ. ಸೊ ಇಲ್ಲಿ ಈ ತರ ಮೋಸ ವಂಚನೆ ಆದಾಗ ನಾವು ಆ ಬ್ಯಾಂಕರ್ ಮೇಲೆ ಕೂಡ ನಾವು ಕೇಸ್ ಅನ್ನ ದಾಖಲೆ ಮಾಡಬಹುದು. ಕ್ರಿಮಿನಲ್ ಅಫೆನ್ಸ್ ಆಗಿದ್ದಾಗ, ಅಂದ್ರೆ ಮೋಸ ಮಾಡಿದಾರಲ್ಲ, ಚೀಟಿಂಗ್ ಆಗಿದೆಯಲ್ಲ ವ್ಯಕ್ತಿಗೆ,
3: ಚೀಟಿಂಗ್ ಅಡಿನಲ್ಲಿ ಆ ಕಾನೂನಿನ ಅಡಿನಲ್ಲಿ ಅವರನ್ನ
4: ಮಾಡಬೇಕಾಗುತ್ತೆ. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೂಡ ಬ್ಯಾಂಕರ್ ಅಗೇನ್ಸ್ಟ್ ಕೇಸ್ ಹಾಕಿ ನಾವು ಕಾಂಪನ್ಸೇಷನ್ ನ ಪಡಿಬಹುದಾಗಿರುತ್ತೆ ಸರ್.
3: ಈಗ ಚಿನ್ನ ವಿಪರೀತ ದುಬಾರಿ ಇರೋ ಕಾಲದಲ್ಲಿ ಒಂದು ಒಂದು ಸಣ್ಣ ಗುಲ್ಗುಂಜಿಯಷ್ಟು ಕೂಡ ಅದು ಏನೋ ಒಂದು ವ್ಯತ್ಯಾಸ ಆದ್ರೂ ಬಹಳ ಕಷ್ಟ. ಈ ರೀತಿಯಾಗಿ ಚಿನ್ನವನ್ನಾಗ್ಲಿ ಅಥವಾ ನಮ್ ಯಾವ್ದೇ ವಸ್ತುಗಳನ್ನಾಗ್ಲಿ ಅಲ್ಲಿ ಇಟ್ಟಾಗ ಕರೆಕ್ಟ್ ಆಗಿ ಅದನ್ನ ನಾವು ಬಳಸಬೇಕಾಗತ್ತೆ.
4: ಪೊಲೀಸ್ ಇದರಲ್ಲಿ ಕೂಡ ನಾವು ಕೇಸ್ ಅನ್ನ ರಿಜಿಸ್ಟರ್ ಮಾಡಬಹುದಾಗತ್ತೆ, ಕಂಪ್ಲೇಂಟ್ ಅನ್ನ ಕೊಡಬಹುದಾಗತ್ತೆ ಪೊಲೀಸ್ ಸ್ಟೇಷನ್ಗೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಕೂಡ ಕೇಸ್ ಅನ್ನ ನಾವು ಕನ್ಸ್ಯೂಮರ್ಸ್ ಯಾರಿರ್ತಾರಲ್ಲ ಅವರು ದಾಖಲೆ ಮಾಡಬಹುದಾಗಿರತ್ತೆ.
3: ಏನೇ ಆಗಲಿ ತಮಗಾದಂತಹ ಅನ್ಯಾಯವನ್ನ ಕಾನೂನಿನ ಮೂಲಕವಾಗಿ ಅದನ್ನು ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಕೂಡ ಅಂದ್ರೆ ಆ ಸೂಕ್ಷ್ಮತೆಗಳು ಇರಬೇಕು ನಮಗೆ. ನಾವು ಇಟ್ಟಂತಹ ವಸ್ತು ವಾಪಸ್ ತಗೊಂಡಾಗ ಇಲ್ಲಿ ಏನಾದರೂ ಏನಾರು ಆಗಿದೆಯಾ ಅಂತ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿಸ್ಬೇಕು, ಚೆಕ್ ಮಾಡಿಸ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
3: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
4: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
5: ಹೌದು, ಚಿಂತೆಯನ್ನ ಸೈಡಿಗಿಟ್ಟು ಸಂಭ್ರಮಿಸುವಂತ ಸಮಯ 3:05. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಾರಾಂತ್ಯದಲ್ಲಿ ನಾವಿದ್ದೇವೆ. ರಿಲ್ಯಾಕ್ಸ್ ಮೋಡ್ ನಲ್ಲಿ ಇರುವಂತಹ ಎಲ್ಲರೂ ಕೂಡ ಹಾಡು ಆಟ ಆಡು ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಬಹುದು, ಒಂದಷ್ಟು ಜ್ಞಾನವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು, ಹಾಗೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಕೂಡ ಮಾಡಬಹುದು. ಹಾಗಿದ್ರೆ ತಡ ಯಾಕೆ, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೇ ಬಿಡೋಣ. ಒಂದು ಅನೂಪ್ ಸಿಂಗ್ ಅವರ ಧ್ವನಿಯಲ್ಲಿರುವಂತಹ ಹಾಡು ಇದು, ಲವಿಂಗ್ ಮಂಡ್ಯ ಚಿತ್ರದ ಗೀತೆ.

3:10 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ನೀವು ಕೇಳ್ತಾ ಇರುವಂತ ಕಾರ್ಯಕ್ರಮ ಹೊಂ ಬಿಸಿಲು. ಬಹಳ ದಿನಗಳ ನಂತರ ಬಂದಿದ್ದೀರಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಮಂಗಳ ಮೈಸೂರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಹೌದು, ಬಹಳ ದಿನಗಳ ನಂತರ ಮತ್ತೆ ಸ್ಟುಡಿಯೋಗೆ ಹಾಜರಾಗಿದ್ದೀನಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ, ಪ್ರಶ್ನೆಗಳನ್ನು ಕೇಳೋದಕ್ಕೆ, ನಿಮ್ಮ ಉತ್ತರಗಳನ್ನು ತಗೊಳ್ಳೋದಕ್ಕೆ, ನಿಮ್ಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸೋದಕ್ಕೆ. ಹಾಗಿದ್ರೆ ತಡ

ಸಮಯ 3:15 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್, ನಾ ಕೇಳಿದ್ದೆ ಪ್ರಶ್ನೆಯನ್ನ, ನಕ್ಷತ್ರಗಳ ಗುಂಪಿಗೆ ಏನಂತ ಕರೀತಾರೆ ಅಂತ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ನೀವೆಲ್ಲರೂ ಕೂಡ ಮೆಚ್ಚುವಂತಹ ಕಾರ್ಯಕ್ರಮ ಇದು. ಹೌದು, ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಹರೀಶ್ ಅವರು ಮಲೇಶ್ವರಂಯಿಂದ, ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ನೇತ್ರಾ ಕೆಂಗೇರಿಯಿಂದ ಸುಧಾ ಬೂದಿಹಾಳ್ ಅವರು, ರೇಖಾ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ, ರುದ್ರಸ್ವಾಮಿ ಹೆಚ್ಆರ್ ಅವರು ಕಾಣದಾಳು ಹೊಸಬಡಾವಣೆ ಚಿಕ್ಕಬಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹಾಗೆ ಆಶಾಶಣೆ ಮಡಿಕೇರಿಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗಜಾನನ ಬೋಳನಮಕ್ಕಿ ಅವರು ಹೊಸ ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಗೋಪಾಲಕೃಷ್ಣ ಆರ್ ಗತ್ತೂರು ಅವರು ಸಂದೇಶವನ್ನು ಕಳಿಸಿದ್ದಾರೆ, ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು, ಕೃಷ್ಣ ಪ್ರಸಾದ್ ಅವರು ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕೆ ಆರ್ ಪುರಂಯಿಂದ, ಟಿ ಸಿ ಪಾಳ್ಯದಿಂದ ಜಮೇಲಾ ಬಿ ಅವರ ಸಂದೇಶ ಕೂಡ ಬಂದಿದೆ, ಸಿರಿಗೆರೆ ಸಿದ್ಲಿಂಗಮೂರ್ತಿ ಅವರ ಸಂದೇಶ ಎಸ್ ತಪ್ಪಾಗಿದೆ,

ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಶ್ರುತಿ ಗಿರಿನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೇರಿಯಿಂದ, ಗಾಯತ್ರಿ ಧಾರವಾಡದಿಂದ, ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂ ಯಾರು ಯಾರು ಎಸ್ ಅನಾಥ ಸೇವಾಶ್ರಮ ಮಲಾಡಿಹಳ್ಳಿಯಿಂದ ಸಂದೇಶ ಬಂದಿದೆ. ಸುಜಾತ ಕೆ ನಟರಾಜ್ ಯಲಹಂಗ್ ಹಾಸನದಿಂದ, ಕ್ಷಮಿಸಿ, ಸುಮಿತ್ರ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಸ್ಎಂ ಶೋಭಾ ಅವರು ಹಾಸನದಿಂದ, ಉದಯ್ ಕರ್ಕೇರ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಅರುಣಾ ರಾವ್ ಮುಂಬೈಯಿಂದ, ಮಂಗಳ ಮೈಸೂರಿನಿಂದ, ಸೋಮಯಾಜಿ ಗುರುರಾಜ್ ಸೋಮಯಾಜಿ ಅವರು ಜ್ಞಾನಭಾರತಿಯಿಂದ, ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರಿನಿಂದ, ವೇದಾಶೆಟ್ಟಿ ಕಾಳವಾರದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಶರಪ್ಪ ಅಂಗಡಿಹಟ್ಟಿ ಶರಣಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶಿವಮೊಗ್ಗದಿಂದ ಧ್ರುವ ವಿ ಭಟ್, ಹಾಗೆ ದತ್ತು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಡೇವಿಡ್ ಟೈಲರ್ ಅವರು ಮುನಿರಾಬಾದಿಂದ, ಚಂದನ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ಹಾಗೆ ನಂಬರ್ ಎಂಡಾಗುತ್ತೆ 1356 ಈ ಸಂಖ್ಯೆಯಿಂದ, ಸುಮಾ ರಾಜಾಜಿನಗರದಿಂದ ಸುನೀಲ್ ಕುಮಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ KHB ಕಾಲೋನಿಯಿಂದ ರಾಜ್ಕುಮಾರ್ ಕಾತರ್ಕಿ ಅವರ ಸಂದೇಶವನ್ನು ಕೂಡ ಸರಿಯಾದ ಉತ್ತರ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಮಹಾಲಿಂಗಪ್ಪ ಜಾಲವಾದಿ ಎಂ ಪರಶುರಾಮ ಪ್ರಿಯ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ಯಾರ ಸಂದೇಶ, ಎಸ್ ಬಿಳೆ ಭಾವಿಯಿಂದ ಮಂಜುನಾಥ್ ಇಂದಿರ್ಗಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಅರಕೆರೆಯಿಂದ ಪಂಡಿತ್ ಸಾರ್ವಾಡ್ ಅವರ ಉತ್ತರ ಬಂದಿದೆ. ಸರಿಯಾದ ಉತ್ತರ ನಕ್ಷತ್ರ ಪುಂಜ ಅಥವಾ ತಾರಾಗಣ ಅಂತ ಕರೀಬಹುದು. ಸೊ ನಕ್ಷತ್ರ ಪುಂಜ ಅಥವಾ ತಾರಾಗಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಉತ್ತರ ಕಳಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನು ಎರಡನೇ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ ಅಲ್ವಾ. ಎರಡನೇ ಪ್ರಶ್ನೆ ಏನಾಗಿರಬಹುದು ಅನ್ನೋಂಥ ಕುತೂಹಲ ನಿಮ್ಗಿರಬಹುದು. ಎರಡನೇ ಪ್ರಶ್ನೆ, ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಭಾರತದ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತೀನಿ, ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಭಾರತದ ರಾಜ್ಯ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬೇಗ ಪ್ರಯತ್ನ ಪಡಿ. 9480910013 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳುಹಿಸಿಕೊಡಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಸಮಯ 3:23 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ? ಎಸ್. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ, ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಭಾರತದ ರಾಜ್ಯ ಯಾವುದು ಅಂತ ಹೇಳಿ. ತುಂಬಾ ಜನ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತವರು ಎನ್ ಆರ್ ಪ್ರಸಾದ್ ರಾಜಾಜನಗರದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಮಂಜುನಾಥ್ ಲಗೇರಿಯಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜನಗರದಿಂದ, ನೇತ್ರಾ ಕೆಂಗೇರಿಯಿಂದ, ನಿತ್ಯಾ ನೆಲಮಂಗಲದಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಎಚ್ ಆರ್ ರುದ್ರಸ್ವಾಮಿ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಮಹೇಶ್ ಬಿಸಿಸಿ ಲೇಔಟ್ನಿಂದ, ಜಮೀಲಾ ಬಿಟಿಸಿ ಪಾಳ್ಯ ಕೆಆರ್ಪುರಂಯಿಂದ, ಹಾಗೆ ಉದಯ್ ಕರ್ಕೇರ ಉಡುಪಿಯಿಂದ, ಶ್ಯಾಮಲಾ ಜೆಪಿ ನಗರದಿಂದ, ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ, ವರಲಕ್ಷ್ಮಿ ಪೀಣ್ಯಾದಿಂದ, ಮಂಜುನಾಥ್ ಅವರ ಉತ್ತರ ಸರಿಯಾಗಿದೆ ಇಂದರಿಗೆಯಿಂದ, ಹಾಗೆ ನಂಬರ್ ಎಂಡ್ ಆಗುತ್ತೆ 4149 ಈ ಸಂಖ್ಯೆಯಿಂದ, ಸುಮಿತ್ರಾ ಸಂಡೂರಿನಿಂದ, ಸುಮಾ ರಾಜಾಜಿನಗರದಿಂದ, ನಾಗೇಂದ್ರ ಈಚಲಬಿಡಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪ್ರತಿಮಾ ಸಾನ್ವಿ ಹೊಸನಗರದಿಂದ, ಕೃಷ್ಣಪ್ಪ ಕಾಡುಗೋಡಿಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅನನ್ಯ ಗುತ್ತೂರು ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಮುನಿರಾಬಾದ್ ಡ್ಯಾಮಿಂದ ನೋಬಲ್ ಟೈಲರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರ ಬಂದಿದೆ. ಗಾಯತ್ರಿ ಧಾರವಾಡದಿಂದ, ಗಂಗಮ್ಮ ಅಂಗಡಿಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ ಸಂದೇಶ ಬಂದಿದೆ. ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಮಂಜುಳಾ ಆರ್ ಹೊಸಪೇಟೆಯಿಂದ, ಸುನಂದ ಸ್ಕಂದಾಲೆಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಚಂದನ ಜಿಎಸ್ ಅವರು, ಚಿತ್ರದುರ್ಗದಿಂದ ಹೆಚ್ ಕುಮಾರ್ ಜೋಗಿಹಳ್ಳಿಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎಸ್ಎಂ ಶೋಭಾ ಹಸನ್ದಿಂದ, ಎ ಹರಿಹರನ್ ವಿದ್ಯಾನಗರ ವಿಜ್ಞಾನ ನಗರದಿಂದ, ಸಿದ್ದು ಗಾವಡೆ ರಾಮನಕೊಪ್ಪದಿಂದ, ಶರವಣ ಅಂಕಲಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೆಎಂ ಪ್ರಕಾಶ್ ಕಲ್ಲೂರಿನಿಂದ, ಉಲ್ಲಾಸ್ ಮುಲ್ಲಾಡಿಹಳ್ಳಿಯಿಂದ ಸಂದೇಶವನ್ನು ಕ್ಷಮಿಸಿ, ಉಲ್ಲಾಸ್ ಅವರು ಶ್ವೇತಾ ಎಸ್ರಾವ್ ಸುಳ್ಳ್ಯದಿಂದ, ಉಲ್ಲಾಸ್ ಅವರು ಮಲ್ಲಾಡಿಹಳ್ಳಿಯಿಂದ, ಆಶಾ ಶೆಣೈ ಮಡಿಕೇರಿಯಿಂದ, ಕೆ ನಟರಾಜ್ ಸುಜಾತ ಕೆ ನಟರಾಜ್ ಹಾಸನದಿಂದ, ವೇದಾ ಶೆಟ್ಟಿ ಕಾಳವಾರದಿಂದ, ಎಂ ಪರಶುರಾಮ್ ಪ್ರಿಯ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಹನುಮಂತ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತೀಕ್

ಅವರ ಸಂದೇಶ ಕೂಡ ಬಂದಿದೆ. ಹಾಗೆ ಮಂಗಳ ಮೈಸೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸದಾನಂದ ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಸಾಕಷ್ಟು ಹೊಸ ಹೆಸರುಗಳನ್ನು ಕೂಡ ಓದ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ತುಂಬಾ ಜನ ಲಿಸ್ನರ್ಸ್ ಸೇರ್ಪಡೆ ಆಗಿದ್ದೀರಾ. ಹೀಗೆ ನಿಮ್ಮ ಉತ್ಸಾಹ, ನಿಮ್ಮ ಪಾಲ್ಗೊಳ್ಳುವಿಕೆ ಮುಂದುವರಿಯಲಿ ಅಂತ ಹೇಳಿ 3:26 ಪ್ರಶ್ನೆ ಕೇಳಿದ್ದೆ. ರಬ್ಬರ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಆಗಿತ್ತು ಕೇರಳ. ಕೇರಳ ಅನ್ನುವಂಥದ್ದು ಸರಿಯಾದ ಉತ್ತರ. ಮತ್ತೊಂದು ಪ್ರಶ್ನೆಯ ಕಡೆ ಹೊರಳುವಂತಹ ಸಮಯ ಇದು. ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿ. ಕೇಕ್ಗಳ ನಾಡು ಅಂತೇಳಿ ಯಾವ ದೇಶವನ್ನ ಕರೀತಾರೆ? ಕೇಕ್ಗಳ ನಾಡು ಅಂತೇಳಿ ಯಾವ ದೇಶವನ್ನ ಕರೀತಾರೆ? ಇದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ 9489090101 ಈ ಸಂಖ್ಯೆಗೆ ಒಂದು ಹಾಡು ಮುಗಿದ್ರೊಳಗೆ.

ಚೆಲುವಾದ ಹೂವೆ ಒಂದು ಅಪರೂಪದ ಹಾಡು, ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ. ಮುಂದುವರಿತಾ ಪ್ರೇಮವಿದೆ ಮನದೆ ಅನ್ನುವಂಥ ಒಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಅಂತ ಈ ಸಿನಿಮಾದಿಂದ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯವಿದೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದ ಮತ್ತೊಂದು ಗೀತೆ ನಿಮಗೋಸ್ಕರ ಬರ್ತಾ ಇರುವಂಥದ್ದು ಪಾಯಿಂಟ್ ಪರಿಮಳ, ಈ ಸಿನಿಮಾದಿಂದ ಸಾಯಂಕಾಲ ಅನ್ನುವಂಥ ಹಾಡು. ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಸಾಹಿತ್ಯವಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೀವಿ. ಕಾರ್ಯಕ್ರಮದ ಅಫ್ಕೋರ್ಸ್ ಅನಿಸಿಕೆ ಅಭಿಪ್ರಾಯ ನೀವು ನನಗೆ ಬರೆದು ಕಳಿಸ್ಬೋದು 9480909013 ಸಂಖ್ಯೆಗೆ. 9480901013 ನಿಮ್ಮ ಸಂದೇಶಗಳು ಹರಿದು ಬರಲಿ. ಮುಂದಿನ ಎರಡು ಹಾಡುಗಳೊಂದಿಗೆ ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ಕೇಳ್ತಾ ಇರಿ ಕಾರ್ಯಕ್ರಮ ಕನಸಿನ ಲೋಕ. ಇದು 101.3 ಕನ್ನಡ ಕಾಮನಬಿಲ್ಲು.

ಬಹಳಷ್ಟು ಕಡೆಗೆ ಮಳೆ ಬರ್ತಾ ಇರೋ ಕಾರಣದಿಂದ ಸೇರುವ ಕುಣಿಯುವ ನಾವೆಲ್ಲ ಆಗ್ಲಿಕ್ಕಿಲ್ಲ, ಆದರೆ ಖಂಡಿತವಾಗ್ಲೂ ಸೇರುವ ಒಂದೇ ಕಡೆ ಕುಳಿತು ಒಳ್ಳೆಯ ಸಂಗೀತ, ಒಳ್ಳೆಯ ಮಧುರವಾದಂಥ ಹಾಡುಗಳನ್ನು ಕೇಳುವ ಅಂಥೇಳಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಸಾಯಂಕಾಲ ಅನ್ನುವಂಥ ಈ ಹಾಡನ್ನು ಕೇಳಿದ್ರಿ, ಸ್ವಲ್ಪ ಅಪರೂಪದ ಹಾಡು ಅಂತ ಹೇಳಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಪಾಯಿಂಟ್ ಪರಿಮಳ ಈ ಸಿನಿಮಾದಿಂದ. ಅಂಜನಪ್ಪ ಅವರು ಮಲ್ಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಕೂಡ ಪ್ರಸಾರವಾದಂಥ ಅಪರೂಪದ ಗೀತೆಗಳಿಗೆ ಧನ್ಯವಾದ ಅಂತ ಕಳಿಸಿದ್ದಾರೆ. ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ರೆ, ನಮ್ಮೂರಲ್ಲಿ ಜೋರು ಮಳೆ ಬರ್ತಿದೆ, ಹಾಗೆ ಕಾಮನಬೀರಿನಲ್ಲಿ ಜೋರು ಖುಷಿ ನೀಡ್ತಾ ಇದ್ದೆ ಅಂತ ಕೂಡ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ 5 ಎಕ್ಕ ಹಾಡು ಕೇಳಿದಿರಿ, ಖಂಡಿತವಾಗ್ಲೂ ಪ್ರಸ್ತುತಿ ಮಾಡ್ತೀನಿ ಸರ್. ಇವತ್ತು ಸಾಯಂಕಾಲ ಹಾಡು ಪ್ಲೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿ ನಾಗರತ್ನ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಮುಂದುವರಿತಾ, ಈ ವೇಷ ನೋಡಬೇಡ ಅಮ್ಮಯ್ಯ ಅನ್ನುವಂಥ ಒಂದು ಸ್ವಲ್ಪ ತಮಾಷೆ ಪ್ರಸಂಗದ ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಕೆ ಜೆ ಯೇಸುದಾಸ್

ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಅಶ್ವಥ್ ವೈದ್ಯವರ ಸಂಗೀತ ಸಂಯೋಜನೆ ಇದೆ ನಾರದ ವಿಜಯ ಅನ್ನುವಂಥ ಒಂದು ಅದ್ಭುತವಾದಂಥ ಸಿನಿಮಾದಿಂದ. ಅದರ ನಂತರದಲ್ಲಿ ಇನ್ನೊಂದು ನನ್ನ ಪರ್ಸನಲ್ ಫೇವರೇಟ್ ಹಾಡಿದ್ರು ಅಂತ ಹೇಳಿ ಖಂಡಿತವಾಗ್ಲೂ ಹೇಳ್ಬೋದು, ಮಿಂಚಿನ ಓಟ ಸಿನಿಮಾದಿಂದ ಬೆಳ್ಳಿ ಮೋಡ ಹತ್ತುತ್ತ ಅನ್ನುವಂಥ ಹಾಡು. ಶಂಕರ್ ನಾಗ್, ಅನಂತ್ ನಾಗ್ ಮತ್ತು ಲೋಕನಾಥ್ ಅವರು ಹಾಡಿರುವಂಥ ಹಾಡಿದು. ಶರತ್ ಹಸನ್ ಅವರ ಸಾಹಿತ್ಯವಿದೆ, ಪ್ರಭಾಕರ್ ಬುದ್ರಿಯವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಮುಂದಿನ ಈ ಎರಡು ಹಾಡುಗಳು, ಕೇಳಿ ನಕ್ಕು ಹಗುರಾಗಿ. ಕಾರ್ಯಕ್ರಮ ಕನಸಿನ ಲೋಕ, ಇದು 101.3 ಕನ್ನಡ ಕಾಮನಬಿಲ್ಲು.

ಅದ್ಭುತವಾದಂತಹ ಸಿನಿಮಾ ಮಿಂಚಿನ ಓಟ, ಎರಡು ಮಾತೇ ಇಲ್ಲ. ಅದರಲ್ಲಿ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ನಿಲ್ಲೋದು ಅಂತಂದರೆ ಈ ಹಾಡು ಮತ್ತು ಲೋಕನಾಥ್ ಅವರ ಕೆಲವೊಂದು ಡೈಲಾಗ್ಗಳು. ನಾನು ರಾಘವೇಂದ್ರ ಸ್ವಾಮಿ ಭಕ್ತ ಅಂಥೇಳಿ ಅವಾಗ ಹೇಳ್ತಿರ್ತಾರೆ. ಮತ್ತು ಇದರಲ್ಲಿ ಶಂಕರ್ ನಾಗ್ ಅವರ ಅಡ್ಡೆಸರು ಏನು ಅಂದರೆ ಕಟ್ಟೆ ಅಂತೆ. ಎಷ್ಟು ನವಿರಾಗಿದೆ ಇದು, ನಮಗೆ ಎಷ್ಟು ಬೇಗ ಆ ಪಾತ್ರಗಳ ಜೊತೆಗೆ ನಾವು ಹೊಂದ್ಕೊಳ್ತೀವಿ, ನಮ್ಮನ್ನೇ ಅದರಲ್ಲಿ ಕಾಣ್ಕೊಳ್ತೀವಿ ಅಂತೇಳಿ ಅನಿಸುತ್ತೆ. ಅಷ್ಟೊಂದು ತುಂಬ ಸುಂದರವಾದಂತಹ ಸಿನಿಮಾದ ಈ ಹಾಡು ಕೂಡ ಅಷ್ಟೇ ಸುಂದರವಾಗಿತ್ತು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಮುಂದುವರಿತಾ ಇದ್ದೀನಿ. ಈಗ ಸಮಯ ಸ್ನೇಹಿತರೆ 10:31 ಆಗ್ತಾ ಇದೆ. ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಡೆಗೆ ತಿರುಗುವಂಥ ಸಮಯ. ಒಂದು ಒಳ್ಳೆಯ ಊಟದ ನಂತರ, ಊಟದ ಬಗ್ಗೆನೂ ಹಾಗೆ ನೆನೆಸ್ಕೊಳ್ತಾ ಇದ್ದಾಗ, ಸಾಮಾನ್ಯವಾಗಿ ನಾನು ಇದ್ರ ಬಗ್ಗೆ ಊಟದ ಬಗ್ಗೆ ಅಂತೂ ಯಾವಾಗಲೂ ಮಾತಾಡ್ತಿರ್ತೀನಿ. ಒಳ್ಳೆಯ ಊಟ ಮಾಡೋದಷ್ಟೇ ಸಾಲದಂತೆ, ಅದ್ರ ಬಗ್ಗೆ ಅದು ಎಷ್ಟು ಸೊಗಸಾಗಿತ್ತು ಅಂಥೇಳಿ ನಮ್ಮ ಅಂದರೆ ಸಮಾನ ಮನಸ್ಕರೊಂದಿಗೆ

ಸ್ನೇಹಿತರೊಂದಿಗೆ ಅದನ್ನು ಹಂಚ್ಕೊಳ್ಬೇಕಂತೆ, ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ. ಅದೇ ರೀತಿಯಾಗಿಯೇ ನನಗಂತೂ ಸಂಗೀತದ ಬಗ್ಗೆನೂ ಅಂತ ಹೇಳಿ ಅನಿಸುತ್ತೆ. ಯಾವುದೇ ಒಳ್ಳೆ ಹಾಡು ಕೇಳಿದರೆ, ಸಂಗೀತವನ್ನು ಕೇಳಿದರೆ, ಒಳ್ಳೆ ಯಾವುದಾದ್ರೂ ಕಲೆಯನ್ನು ನೋಡಿದರೆ, ಆಸ್ವಾದಿಸಿದರೆ, ನಮ್ಮವರೊಂದಿಗೆ ಅದನ್ನು ಹಂಚ್ಕೊಳ್ಬೇಕು, ನಮ್ಮ ಖುಷಿಯನ್ನು ಅವ್ರ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅನಿಸುತ್ತೆ. ಅಂಥ ಕೆಲಸವನ್ನೇ ನಾವೀಗ ಮಾಡ್ತಾ ಇದ್ದೀವಿ ಅಂಥೇಳಿ ಅಂದ್ಕೊಳ್ತೀನಿ. ನೀವೆಲ್ಲರೂ ಒಳ್ಳೆ ಊಟವನ್ನಂತೂ ಮುಗಿಸಿದ್ದೀರಿ, ಸಂಗೀತದ ಪಾಲು ನನಗಿರಲಿ ಅಂತ ಹೇಳಿ ನಿಮಗೋಸ್ಕರ ಕೆಲವೊಂದಿಷ್ಟು ಹಾಡುಗಳನ್ನ ಆರಿಸ್ಕೊಂಡಿದ್ದೀನಿ. ಮುಂದಿನ ಹಾಡು ನಿಮಗೋಸ್ಕರ ಬರ್ತಾ ಇರೋಂಥದ್ದು ಮಲ್ಲಿಗೆ ಅರಳೆ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಕಿಲಾಡಿ ರಂಗ ಈ ಸಿನಿಮಾದಿಂದ ಪಿ ಬಿ ಶ್ರೀನಿವಾಸರವರು ಹಾಡಿದ್ದಾರೆ, ಜಿ ವಿ ಅಯ್ಯರ್ರವರ ಸಾಹಿತ್ಯವಿದೆ, ಜಿ ಕೆ ವೆಂಕಟೇಶ್ರವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕಟಾರಿ ವೀರ ಇದು ಅದರ ಮುಂದಿನ ಹಾಡು. ಕಿವಿಮಾತುಂದ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ ಪಿ ಸುಶೀಲ ಅವರ ಕಂಠಸ್ರೀನಲ್ಲಿ. ಸೋರಾಟ್ ಅಶ್ವಥ್ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ರವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಇನ್ನು ಸಂದೇಶಗಳು ಬಂದಿರುವಂಥದ್ದು ಶಾಂತಾಚಾರ ಬಡಗೇರ ಅವರು ಹರಿಹರದಿಂದ, ತುಂಬ ಸಂತೋಷವಾದಂಥ ಹಾಡು, ಕನಸಿನ ಲೋಕ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಕಾರ್ಯಕ್ರಮದ ನಿರೂಪಣೆ ಕೂಡ ಮೆಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ತಂಪಾದ ಸಮಯದಲ್ಲಿ ತುಂಬ ಇಂಪಾಗಿ ಮೂಡಿ ಬರ್ತಾ ಇದೆ ಹಾಡುಗಳು ಅಂಥೇಳಿ ವಿಜಯಪುರ ಜಿಲ್ಲೆ ಕೆ ಸಿ ನಗರದಿಂದ ವಿಠ್ಠಲರಾವ್ ಕುಲಕರ್ಣಿ ಅವರು ಕಳಿಸ್ತಾ ಇದ್ದರೆ, ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು, ವೇಷ ನೋಡಬೇಡ ಅಮ್ಮಯ್ಯ ತುಂಬ ಚಂದದ ಹಾಡು, ಬಹಳ ವರ್ಷಗಳ ನಂತರ ಕೇಳಿದ ಹಾಗಾಯಿತು, ಧನ್ಯವಾದ ಅಂತ ಹೇಳಿ ಕೂಡ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಕೂಡ. ಮುಂದುವರಿತಾ ಇಂಥದ್ದೇ ಮೆಸೇಜ್ಗಳು ಬರ್ತಾ ಇರಲಿ. ಅದ್ರ ಜೊತೆಗೆ ಈ ಎರಡು ಹಾಡುಗಳು ನಿಮಗೋಸ್ಕರ ಕೇಳಿ ಕಾರ್ಯಕ್ರಮ ಕನಸಿನ ಲೋಕ.

ಸುಮಾರು ಒಂದು 40 ವರ್ಷದಷ್ಟು ಹಿಂದಕ್ಕೆ ನೆನಪಿನಲ್ಲಿ ತೇಲಿ ಹೋದ್ವೇನೋ ಅಂತ ಹೇಳಿ ಅನ್ನುವಂಥ ಭಾವ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೀವಿ ಸ್ನೇಹಿತರೆ, ಇಂಥದ್ದೇ ಮಧುರವಾದಂಥ ಹಾಡುಗಳೊಂದಿಗೆ. ಎರಡೂ ಅನಂತನಾಗ್ ಸರ್ ಹಾಡುಗಳು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತೇಳಿ ನಾಗರತ್ನ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ನಮಸ್ಕಾರ ರೀ, ಹಾಡು ಚಲೋ ಅವ, ನಿರೂಪಣೆ ಸೂಪರ್ ಅಂಥೇಳಿ ಕೂಡ ಆರ್ ಆರ್ ನಗರದಿಂದ ರೇಖಾ ಅವರು ಮೆಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಇಷ್ಟು ಚಂದ ಕೂತು ಕೇಳ್ತೀರಿ ಅದಕ್ಕೆ ಇವು ಚಲೋ ಅನಿಸ್ತಾವೆ ಅಂತ ನನಗಂತೂ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಸರ್, ನಾವು ಊಟ ಮಾಡಿ ಮಧುರವಂಥ ಹಾಡು ಕೇಳ್ತಾ ಖುಷಿ ಪಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಸರ್, ನಂದಿನ್ನೂ ಊಟ ಆಗಿಲ್ಲ, ಆದರೆ ಖಂಡಿತವಾಗ್ಲೂ ಕಾರ್ಯಕ್ರಮದ ನಂತರ ನಿಮ್ಮ ಮನೆಗೆ ಬರ್ತೀನಿ ಔತಣಕ್ಕೆ ಅಂತ ಹೇಳ್ತಾ ಮುಂದುವರಿತಾ ಇದ್ದೀನಿ. ಪಿ ವಿ ಶ್ರೀನಿವಾಸರವರ ಕಂಠಸಿರಿನಲ್ಲಿ ಎರಡು ಹಾಡುಗಳನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಮತ್ತೊಂದು ಸಂದೇಶ ಬಂದಿರುವಂಥದ್ದು, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂಥೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿಂದ ಸಂದೇಶವನ್ನು ಕಳಿಸಿದರೆ, ಮತ್ತೊಮ್ಮೆ ಉಮೇಶ್ ಸಿರಿಗೆರೆಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಇಂಥ ಸಮಯದಲ್ಲಿ ಒಳ್ಳೆ ಹಾಡುಗಳಿವು ಅಂಥೇಳಿ ಹೇಳ್ತಾ ಇದ್ದಾರೆ ರಾಘವೇಂದ್ರ, ಅಂಜನಾ ಮತ್ತು ರೇಖಾ ಅವರು. ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಮುಂದೆ ಎರಡು ಹಾಡುಗಳನ್ನು, ಒಂದು ತುಂಬ ಎವರ್ಗ್ರೀನ್ ಹಾಡು, ಒಂದು ಸ್ವಲ್ಪ ಅಪರೂಪದ ಹಾಡು, ಒಂದು ಕಾಂಬಿನೇಷನ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗ್ಬೋದು ಅಂತೇಳಿ ಅಂದ್ಕೊಳ್ತಾ. ಎರಡು ಕನಸು ಈ ಸಿನಿಮಾದಿಂದ, ಎಂದೂ ನಿನ್ನ ನೋಡುವೆ ಅನ್ನೋಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಪಿ ವಿ ಶ್ರೀನಿವಾಸರವರು ಹಾಡಿದ್ದಾರೆ, ಚಿ ಉದಯಶಂಕರ್ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ನಾ ಹಾಡಿದ ಅನ್ನೋಂಥ ಮತ್ತೊಂದು ಹಾಡನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ, ಕಳ್ಳರ ಕಳ್ಳ ಅನ್ನೋಂಥ ಸಿನಿಮಾದಿಂದ. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಒಂದು ಎವರ್ ಗ್ರೀನ್ ಹಾಡು, ಒಂದು ಅಪರೂಪದ ಹಾಡು, ಕಾಂಬಿನೇಷನ್ ಕೇಳಿ. ಕನಸಿನ ಲೋಕ 501.3 ಕನ್ನಡ ಕಾಮನಬಿಲ್ಲು.

ಸಮಯ ಸರಿದದ್ದೇ ಗೊತ್ತಾಗೋದಿಲ್ವೇನೋ ಅನ್ನುವಂಥ ಒಂದು ಅದ್ಭುತವಾದಂಥ ಅನುಭವ ಕನಸಿನ ಲೋಕದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಮುಂದುವರಿತಾ ಇದ್ದೀನಿ. ಸಂಗೀತ ಅನ್ನೋದು ಅಲೆಕ್ಸ್ ಗ್ಯಾಸ್ಕಾರ್ತ್ ಅನ್ನೋಂಥ ಒಬ್ಬ ಮ್ಯೂಸಿಷಿಯನ್ ಹೇಳ್ತಾನೆ, ಮ್ಯೂಸಿಕ್ ಈಸ್ ದ ಸೌಂಡ್ ಟ್ರ್ಯಾಕ್ ಟು ಎವ್ರಿ ಗುಡ್ ಆ್ಯಂಡ್ ಬ್ಯಾಡ್ ಟೈಮ್ ವಿ ವಿಲ್ ಎವರ್ ಹ್ಯಾವ್ ಅಂತ ಹೇಳಿದ. ಎಂಥ ಅರ್ಥಗರ್ಭಿತವಾದಂಥ ಮಾತಿದ್ದು ಅಂತ ಹೇಳಿ ಅನಿಸುತ್ತೆ. ಬಹಳಷ್ಟು ಬಾರಿ ನಾನು ಇದನ್ನು ಹೇಳ್ತಿರ್ತೀನಿ, ಒಂದೇ ಹಾಡು ನಾನು ಪ್ರಸ್ತುತಿ ಮಾಡಿದ್ರು ಅದು ತೆರೆದುಕೊಳ್ಳೋದು ಬಹಳಷ್ಟು ವೆರೈಟಿಗಳಿಂದ ನಿಮ್ಮಲ್ಲಿ ತೆರೆದುಕೊಳ್ಳುತ್ತೆ ಅಂತ ಹೇಳಿ ಅಂತ. ಕೆಲವೊಬ್ಬರಿಗೆ ತುಂಬ ಒಳ್ಳೆಯ ನವಿರಾದಂಥ ಭಾವ ಹಾಸ್ಯ ಅಥವಾ ಕೆಲವೊಬ್ಬರಿಗೆ ದುಃಖ ಇದ್ದಂತೆಲ್ಲ ಭಾವಗಳನ್ನು ಹುಟ್ಟಾಕ್ಬೋದು. ಸೊ ಎಷ್ಟು ಟ್ರೂ ಅಂತ ಹೇಳಿ ಅನಿಸುತ್ತೆ ಅಲ್ವಾ? ಪ್ರತಿಯೊಂದು ನಮ್ಮ ಭಾವನೆಗೂ ಸಂಗೀತದ ಸಾಥ್ ಇದ್ದೇ ಇರುತ್ತೆ, ಜೋಡಿ ಆಗಿದ್ದೇ ಇರುತ್ತೆ ಅಂತ ಹೇಳಿ ಅಂತ. ಅಂಥ ಒಂದು ಸಂಗೀತದ ಲೋಕದಲ್ಲಿ, ಕನಸಿನ ಲೋಕದಲ್ಲಿ ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ಸಂದೇಶಗಳು ಬಂದಿರುವಂತಹದ್ದು ಚಂದ್ರಮುಖಿ ಅವರು ಐ ಟಿ ಐ ಲೇಔಟ್ ಮಲ್ಲತಹಳ್ಳಿಯಿಂದ. ಕಿವಿಮಾತಿಂದ ಹಾಡು ಕೇಳಿ ತುಂಬ ದಿನ ಆಗಿತ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಧಾರವಾಡದಿಂದ ಮಾನಸ ಮಲ್ಲಿಗೆ ಸಾಂಗ್ ಸೂಪರ್ ಅಂಥೇಳಿ, ಊಟ ಮುಗಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂಥೇಳಿ ಕೂಡ ಹೇಳಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಮನೆ ಮುಂದೆ ಎಲ್ಲ ಊಟದ ನಂತರ ಇಂಥ ಒಂದು ಒಳ್ಳೆಯ ಸಂಗೀತದ ವಾತಾವರಣದಲ್ಲಿ ಕೂತು ಕೇಳ್ತೀರಿ ಅಚ್ಚುಕಟ್ಟಾಗಿ ಅಂತಂದರೆ ಬಹಳಷ್ಟು ಸಂತೋಷ ಕೊಡುವಂತಹ ವಿಷಯ ಕೂಡ ಹೌದು ಇದು. ಎಂದು ನಿನ್ನ ನೋಡುವೆ ಮಧುರವಾದಂಥ ಹಾಡು ಅಂಥೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಇ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದ ಗೀತೆಗಳು ಸೂಪರ್ ಅಂಥೇಳಿ ಸುಧಾ ಅವರು ಬೂದಿಹಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಒಳ್ಳೆಯ ಔತಣಕ್ಕೆ ಕೂಡ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿಂದ ಕಳಿಸಿದ್ದೀರಿ ಸರ್, ಖಂಡಿತವಾಗಲೂ ಕಾರ್ಯಕ್ರಮದ ನಂತರ ಹಾಜರಾಗ್ತದೆ ನಿಮ್ಮ ಮನೆಗೆ. ಅದಕ್ಕೂ ಮುಂಚೆ ಮತ್ತೊಂದೆರಡು ಹಾಡುಗಳು. ಇದು ನಾನು ಸಾಕಷ್ಟು ಬಾರಿ ಪ್ರಸಾರ ಮಾಡಿದ್ದೀನಿ ಈ ಮುಂದಿನ ಹಾಡನ್ನು, ಬಾಲನಾಗಮ್ಮ ಅನ್ನೋಂಥ ಸಿನಿಮಾದಿಂದ ಕಾಲ ಬಂದಿತು ಅನ್ನೋಂಥ ಹಾಡು. ಎಲ್ ಆರ್ ಈಶ್ವರಿ ಮತ್ತು ಬೆಂಗಳೂರು ಲತಾ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್, ಸಾಹಿತ್ಯವೇ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ಬಿ ಕೆ ಸುಮಿತ್ರ ಅವರು ಹಾಡಿರುವಂಥ, ಮತ್ತೆ ಬಿ ಕೆ ಸುಮಿತ್ರ ಮತ್ತು ಸಂಗಡಿಗರು ಹಾಡಿರುವಂಥ ಮತ್ತೊಂದು ಹಾಡು ಒಂದೇ ಬಳ್ಳಿಯ ಹೂಗಳು ಈ ಸಿನಿಮಾದಿಂದ. ಏಕೋ ಏಕೋ ಏತಕೋ ಅನ್ನುವಂಥ ಹಾಡು. ಗೀತಪ್ರಿಯ ಅವರ ಸಾಹಿತ್ಯವಿದೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ಕನಸಿನ ಲೋಕ.

ಸಮಯ ಆಗ್ತದೆ ಸ್ನೇಹಿತರೆ, 10:56 ಹಾಗೆ ಸಮಯ ಆಗ್ತದೆ ಕಾರ್ಯಕ್ರಮನ ಮುಕ್ತಾಯ ಮಾಡೋದಕ್ಕೆ ಕೂಡ. 1 ತಾಸು ಎಷ್ಟು ಬೇಗ ಸರಿದೋಯ್ತಲ್ಲ ಅಂಥೇಳಿ ಅನಿಸುತ್ತೆ. ಆದರೂ ಸಮಯ ಅಭಾವ, ಕೆಲವೊಂದು ಹಾಡುಗಳು ಪ್ರಸ್ತುತಿಯಾಗಿಲ್ಲ, ಕ್ಷಮೆ ಇರಲಿ. ಆದರೆ ಮುಂದಿನ ಬಾರಿಗೆ ಖಂಡಿತವಾಗಲೂ ಪ್ರಯತ್ನ ಮಾಡ್ತೀನಿ. ಕೊನೆಯದಾಗಿ ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಹಿತ್ಯ ಮತ್ತು ಸಂಗೀತ ಅನ್ನೋದು ಭಾವನೆಗಳಿಗೆ ಹಿಡಿದ ಕನ್ನಡಿನೇ ಹೌದು ನಿಜವಾಗ್ಲೂ ಅಂಥೇಳಿ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಇವತ್ತು ಕೂಡ ನಮ್ಮ ಹಾಡು ಮರೆತುಬಿಟ್ರಿ ಅಂತ ಹೇಳಿ ಚಿದಾನಂದ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿರಾಸೆ ಬೇಡ, ಮುಂದಿನ ವಾರ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಸರ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಂದಿನಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನೇ ಇದ್ರೂ ನೀವು ನನಗೆ ಬರೆದು ಕಳಿಸ್ಬೋದು rainbowresponse@gmail.com. ಹಾಗೆ ಅಫ್ಕೋರ್ಸ್ 9480901013 ಈ ಸಂಖ್ಯೆಗೆ ನಿಮ್ಮ ವಾಟ್ಸ್ಆ್ಯಪ್ ಸಂದೇಶಗಳಲ್ಲಿ ಕೂಡ, ಮೆಸೇಜ್ಗಳಲ್ಲಿ ಕೂಡ ನನಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ನಿಮ್ಮ ಈ ಕಾಗದಗಳ ನಿರೀಕ್ಷೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಾರ್ತೆಗಳು, ಅದರ ನಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿನೇ ಕಾರ್ಯಕ್ರಮಗಳು ಮುಂದುವರಲಿದೆ. ಮತ್ತೆ ನಿಮ್ಮ ಭೇಟಿಯಾಗಲಿದೆ ಮುಂದಿನ ಶನಿವಾರದಂದು ಸಂಜೆ 5 ಗಂಟೆಗೆ. ಕೇಳ್ತಾ ಇರಿ 101.3 ಕನ್ನಡ ಕಾಮನಬಿಲ್ಲು. ಇದು ನಿಮ್ಮ ರಿಯಲ್ ರೇಡಿಯೋ, ಮ್ಯೂಸಿಕಲಿ ಯುವರ್ಸ್.

0: ವಾಣಿ ಆಕಾಶವಾಣಿ.
1: ಈ ಆಕಾಶವಾಣಿ ದಿಲ್ಲಿ ಕಾ ಎಫ್ ಎಂ ರೇನ್ಬೋ ಚಾನಲ್ ಹೈ, ಆಯ್ ಸುನ್ತೆ ಹೈ ಕಾರ್ಯಕ್ರಮ ಸಾರೇ ಗಾಮಾ.